ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ನಾವು ನಡೆಯೋ ದಾರಿ ಕಂಡು ಕೆಲವರು ನಗಬಹುದು, ಆದರೆ ಆ ದಾರಿಯಲ್ಲಿ ನಗುವವರು ನಡೆಯಲು ಸಾಧ್ಯವಿಲ್ಲ. ಆ ಶಕ್ತಿಯು ಅವರಿಗೆ ಇರುವುದಿಲ್ಲ. ಅದೇ ನಮ್ಮ ಶಕ್ತಿ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶುಕ್ರವಾರ, ದಿನಾಂಕ 11 ಸೆಪ್ಟೆಂಬರ್ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 ರಿಂದ 9:00 ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ 9:00 ರಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ರಿಂದ 12:30 ಕ್ಕೆ ಶಾಸ್ತ್ರೀಯ ಸಂಗೀತ ಮಿಶ್ರಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 ರಿಂದ 1:00 ವರೆಗೆ ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 ರಿಂದ 1:30 ಕ್ಕೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 ರಿಂದ 2:00 ವರೆಗೆ ಸ್ವರಜಯಂಕಾರ ಮರಾಠಿ ಸಮಯದಲ್ಲಿ 2:00 ರಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 ರಿಂದ 4:00 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ರಿಂದ 4:30 ಕ್ಕೆ ಭಾಷಾ ಸಂಗಮ ಕಾರ್ಯಕ್ರಮ 4:30 ರಿಂದ 5:00 ವರೆಗೆ ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 ರಿಂದ 7:35 ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ರಿಂದ 7:45 ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 ರಿಂದ 8:00 ವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ರಿಂದ 8:15 ಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 ರಿಂದ 9:00 ವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲಿ ವೇಣುಧ್ವನಿ 90.4 FM ಕಾರ್ಯಕ್ರಮದ

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಅಮ್ಮ ಭಜಿಸುವೆನ ನಿನ್ನಯ ಶುಭ ನಾಮವನ್ನು ಅಮ್ಮ ಭಜಿಸುವೆನ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕೇಳ್ತಾ ಇದ್ದೀರಾ, ಇದು ಕೇಳಿ ಒಣ ಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಭಕ್ತಿಯಿಂದ ಆರತಿ ಬೆಳಗೀರೆ. ಗಂಗಮ್ಮ ದೇವಿಗೆ ಭಕ್ತಿಯಿಂದ ಆರತಿ ಬೆಳಗೀರೆ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ದೇವಿ ಶರಣೆಂಬೆ ಪಾಹಿಮ್ಮ ಮಹಾಮಾತೆ ವರದಾತೆ ಶ್ರೀ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮನೋಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಭಕ್ತಿಯಿಂದ ದೇವರನು ಕೂಗು ಬರುವುದು ಆನಂದದ ಜಿನುಗು.

0: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಹಿರಿಯ ಸಾಹಿತಿಗಳಾದ ಶ್ರೀ ಶಿವಯೋಗಿ ಕುಸುಗಲ್ ಅವರು.
1: ಸಾಹಿತ್ಯ ಒಂದು ಚಿಂತನೆ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲದರಿದ್ದು ಬಲವಿಲ್ಲ. ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ. ಕಲೆ ಸಾಹಿತ್ಯ ಎಲ್ಲರನ್ನು ಆಕರ್ಷಿಸಿದರು, ಒಲಿಯುವುದು ಕೆಲವೇ ಕೆಲವರನ್ನು. ಆಸಕ್ತಿ, ಅಧ್ಯಯನ, ಅವಲೋಕನೆ, ಸಂವೇದನಾಶೀಲತೆ, ಇವು ಸಾಹಿತ್ಯದ ಒಲವಿಗೆ ಬಲವನ್ನು ನೀಡುತ್ತವೆ. ಜನ ಜಾಗೃತಿಗಾಗಿ ಅರಿವಿನ ಬೆಳಕು ಹಚ್ಚಲು, ಮನದಾಳದ ನೋವುಗಳನ್ನು ಮರೆಯಲು, ನೆಲೆವುಗಳನ್ನು ಹಂಚಲು ಹಾಗೂ ಬದುಕಿನ ಅನುಭವಗಳನ್ನು ದಾಖಲೆಗೊಳಿಸಲು ಸಾಹಿತ್ಯ ಪರಿಣಾಮಕಾರಿ ಮಾಧ್ಯಮವಾಗಿ ರೂಪುಗೊಂಡಿದೆ. ಸಾಹಿತ್ಯ ಸಹಹಿತವನ್ನು ಬಯಸುತ್ತದೆ. ಎಲ್ಲ ಸಾಹಿತ್ಯವಿದ್ದರೆ ಅಡುಗೆ ರುಚಿಯಾಗುತ್ತದೆ. ಗ್ರಾಮೀಣ ಮಹಿಳೆಯರ ಸಹಜ ಮಾತಿನಲ್ಲಿ ಹೇಳುತ್ತಾರೆ, ಹೊಲಕ್ಕೆ ಹೋಗುವಾಗ ರೈತ ಎಲ್ಲ ಸಾಹಿತ್ಯ ತಗೊಂಡು ಬಾ ಎಂದು ಜತೆಗಾರರಿಗೆ ಹೇಳುವುದುಂಟು. ಎಲ್ಲ ಸಾಮಗ್ರಿಗಳ ಹಿತಮಿತವಾದ ಮಿಶ್ರಣದಿಂದ ಒಳ್ಳೆ ಅಡುಗೆ ಸಿದ್ಧವಾಗುತ್ತದೆ. ಕೃಷಿಗೆ ಪೂರಕವಾದ ಸಲಕರಣೆಗಳು, ಕೃಷಿಕನ ಬಾಯಿಯಲ್ಲಿ ಸಾಹಿತ್ಯ ಶಬ್ದ ಉಂಟಾಯಿತು. ಆಧುನಿಕತೆಯ ಭರಾಟೆ ಕಾಲಿಟ್ಟಾಗ ಜನಸಮೂಹದ ಜೀವನ ಶೈಲಿ ಹೊಸ ದಿಕ್ಕಿನತ್ತ ಹೊರಳಿತು. ಜನರ ಆಚಾರ ವಿಚಾರ ಸಮಗ್ರವಾಗಿ ಬದಲಾಯಿತು. ವ್ಯವಹಾರಿಕತೆಗೆ ವ್ಯಕ್ತಿ ಬೆನ್ನು ಹತ್ತಿದನು. ಮಾನವೀಯ ಮೌಲ್ಯಗಳು ಹಳ್ಳ ಹಿಡಿದವು. ಹಣ, ಅಧಿಕಾರ, ಜಾತಿ, ಧರ್ಮಗಳ ದರ್ಪ ಸಂಘರ್ಷಣಗಳಲ್ಲಿ ಸಮಾಜದಲ್ಲಿ ಶಾಂತಿ, ಸಮಾಧಾನ, ಸೌಹಾರ್ದ ಭಾವ ಖುಷಿಯ ತೊಡಗಿತು. ಇಂಥ ಸಂದಿಗ್ಧತೆ ಸಹೃದಯಗಳ ಚಿಂತಕರ ಸಾಹಿತಿಗಳ ಮನ ಕಲುಕಿತು. ಹಿಂದೆ ಸಮಾಜದಲ್ಲಿ ಜಾತಿ, ಲಿಂಗ, ಆರ್ಥಿಕ, ಸಾಮಾಜಿಕ ತಾರತಮ್ಯ ಮೇಲಾಗಿ ಮಾನವೀಯತೆ ಕುಸಿದು ಸಾಮರಸ್ಯ ತಳಕಂಡಾಗ ಅಣ್ಣಾ ಬಸವಣ್ಣನವರ ನೇತೃತ್ವದಲ್ಲಿ ಶರಣ ಸಾಹಿತ್ಯ ನಿರ್ಮಾಣಗೊಂಡಿತು. ಅವರೇವರೆನ್ನದೇ ಎಲ್ಲ ಕಾಯಕದವರು ಒಂದೆಡೆ ಕೂಡಿ ತಮ್ಮ ಮನದಾಳದ ನೋವು ಅನುಭವಗಳನ್ನು ಹಂಚಿಕೊಂಡರು. ವೈಚಾರಿಕ ಗೋಷ್ಠಿಗಳು ಅನುಷ್ಠಾನಗೊಂಡವು. ಅಲ್ಲಮ್ಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಅನುಭವ ಮಂಟಪ ಸ್ಥಾಪನೆಗೊಂಡಿತು. ವಚನ ಸಾಹಿತ್ಯದ ಮೂಲಕ ಜನಜಾಗೃತಿ ಹಾಗೂ ವೈಚಾರಿಕ ಮನೋಭಾವವನ್ನು ಎಲ್ಲರ ಮನದಲ್ಲಿ ಬಿತ್ತಲಾಯಿತು. ಸಮಾಜದಲ್ಲಿ ನ್ಯಾಯ, ನೀತಿ, ಧರ್ಮ ಅವನತಿ ಕಂಡಾಗ ಸಾಹಿತ್ಯ ಎಲ್ಲವನ್ನು ಸರಿಪಡಿಸಿ ಜನರಿಗೆ ಸರಿದಾರಿ ತೋರಲು, ಅರಿವು ಮೂಡಿಸಲು ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಸರ್ವಜ್ಞನ ವಚನ ಮೊದಲಾಗಿ ಬೆಳಕಾಗಿ ಬಂದವು. ಜನಹಿತವನ್ನು ಬಯಸಿ ಸಾಹಿತಿ ತನ್ನ ಅನುಭೂತಿಯ ಆಳ ವಿಸ್ತಾರದ ಅನುಭವಗಳನ್ನು, ವೇದನೆ ಸಂವೇದನೆಗಳನ್ನು ಅನಾವರಣಗೊಳಿಸಲು ಆತನ ಮನಸ್ಸು ಸದಾ ತುಡಿಯುತ್ತಿರುತ್ತದೆ. ಸಾಹಿತ್ಯ ವಿವಿಧ ಪ್ರಕಾರಗಳಾದ ಕಥೆ, ಕಾದಂಬರಿ, ಕವನ, ಚುಟುಕು ಹೀಗೆ ಲೇಖಕನ ಅಭಿವ್ಯಕ್ತಿಗೆ ಮಾಧ್ಯಮಗಳಾಗುತ್ತವೆ. ಕುರಿತೋದರಿಯ ಕಾವ್ಯ ಪರಿಣಿತ ಮತಿಗಳಾದ ಜನಪದರು ಕೂಡ ತಮ್ಮ ನೋವು ನಲಿವುಗಳನ್ನು, ಅನುಭವಗಳನ್ನು, ಬೋಧನೆಗಳನ್ನು ತಮ್ಮ ಸಾಹಿತ್ಯದ ವಿವಿಧ ಕ್ಷೇತ್ರದಲ್ಲಿ ದುಡಿಸಿಕೊಂಡರು. ಮುತ್ತು ಮಾನಿಕ ಬೇಡ, ಮತ್ತೆ ಸಂಪದೆ ಬೇಡ, ಸುತ್ತು ಕೋಟೆ ವೈಭವ ಬೇಡ, ನನ್ನವ ಸುತ್ತೆಲ್ಲ ಜನಪದ ಹಾಡಿರಲಿ. ಶ್ರಮ ಮರೆಯಿಸುವುದರೊಂದಿಗೆ ಸಾಹಿತ್ಯ ಜನಮನವನ್ನು ರಂಜಿಸುತ್ತದೆ, ಚಿಂತನೆಗೆ ಹಚ್ಚುತ್ತದೆ, ಅರಿವು ಮೂಡಿಸುತ್ತದೆ. ಅಧಿಕಾರ ಅಂತಸ್ತುಗಳ ವ್ಯಾಮೋಹ ಮನೋ ನೆಮ್ಮದಿಯ ವಿನಾಶಕ್ಕೆ ಕಾರಣವಾಗುತ್ತದೆ. ಬದುಕಿನ ಸತ್ಯ ಹಾಗೂ ಸತ್ವವನ್ನು ತಿಳಿಯುವ ಸಾಹಿತ್ಯದ ಪಾತ್ರ ಅರಿತ ಜನಪದ ಮಹಿಳೆ. ಇದೇ ಬಗೆಯಾಗಿ ಇಂದಿನ ದಿನಮಾನಗಳೇ ಸಾಹಿತ್ಯ ಕ್ಷೇತ್ರದಲ್ಲೂ ಮಿನಿ ಕಿರುಸು ಎಂಬ ಸಾಹಿತ್ಯ ಪ್ರಕಾರವು ಪ್ರಸಿದ್ಧಿ ಪಡೆಯತೊಡಗಿದವು. ಯಾಂತ್ರಿಕ ಬದುಕಿನಲ್ಲಿ ವೇಳೆಯ ಅಭಾವದಿಂದ ಜನ ಉದ್ದುದ್ದ ಓದಿನಿಂದ ದೂರ ಸರಿಯುವುದು ಸಾಮಾನ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಕಿರುಗತೆ, ಮಿನಿಗವನ, ಹನಿಗವನ, ಚುಟುಕು ಮೊದಲಾದ ಕಿರು ಪ್ರಕಾರಗಳು ಮುನ್ನೆಲೆಗೆ ಬಂದವು. ಕಿರಿದರಲ್ಲಿ ಹಿರಿದಾದ ಅರ್ಥ ಸಾರವನ್ನು ಬರಹದಲ್ಲಿ ಹಿಡಿದಿರುವುದು ಸಾಮಾನ್ಯವಲ್ಲ. ಕನ್ನಡೆಯಲ್ಲಿ ಕರಿಯ ದರ್ಶನವಿದು. ಜೀವನಾನುಭವದ ಸಮಗ್ರತೆಯನ್ನು, ವೇದನೆ ಸಂವೇದನೆಯನ್ನು, ಬೋಧನೆಯನ್ನು ಒಂದಿಷ್ಟರಲ್ಲಿ ಸಾಕಷ್ಟು ಅರ್ಥ ಮಾಡಿಕೊಳ್ಳುವುದು ಅನ್ನೋದು ಜಾಣ್ಮೆಯ ಕೆಲಸ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ ಕಾರ್ಯಕ್ರಮ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಹಿರಿಯ ಸಾಹಿತಿಗಳಾದ ಶ್ರೀ ಶಿವಯೋಗಿ ಕುಸುಗಲ್ ಅವರು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಹೇಗೆ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರ ಅವಶ್ಯಕತೆ ಇದೆ ಅನ್ನೋದನ್ನು ಶ್ರೀಕೃಷ್ಣ ಅರ್ಜುನನಿಗೆ ವಿವರಿಸುತ್ತಾರೆ. ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಕ್ಕೆ ಎಳೆದುಕೊಳ್ಳುವಂತೆ ಯಾರು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಳ್ಳಬಲ್ಲರು ಅವರು ಪರಿಪೂರ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರುತ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ವಿಷಯಾವಿನಿ ವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿ ಉಳಿಯುತ್ತದೆ. ಆದರೆ ಇನ್ನು ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಈಗ ಇಂದ್ರಿಯಗಳನ್ನ ನಮ್ಮ ಸ್ವಂತ ಪ್ರಯತ್ನದಿಂದ ನಾವು ಅದನ್ನ ನಿಗ್ರಹದಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಂದ್ರಿಯಗಳನ್ನು ಗೆಲ್ಲಲು ಪ್ರಯತ್ನಿಸುವ ಎಷ್ಟೋ ಮಂದಿ ವಿದ್ವಾಂಸರಾದ ಸಾಧುಗಳು, ತತ್ವಜ್ಞಾನಿಗಳು ಮತ್ತು ಆಧ್ಯಾತ್ಮಿಕವಾದಿಗಳು ಇದ್ದಾರೆ. ಆದರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಅವರಲ್ಲಿ ಅತ್ಯಂತ ಶ್ರೇಷ್ಠರಾದವರು ಸಹ ಕ್ಷೋಭೆಗೊಂಡ ಮನಸ್ಸಿನ ಕಾರಣದಿಂದ ಐಹಿಕ ಇಂದ್ರಿಯ ಭೋಗಕ್ಕೆ ಒಮ್ಮೊಮ್ಮೆ ಬಲಿಯಾಗುತ್ತಾರೆ. ಆದುದರಿಂದ ಇಂದ್ರಿಯಗಳನ್ನು ನಮ್ಮ ಸ್ವಂತ ಪ್ರಯತ್ನದಿಂದ ನಾವು ನಿಯಂತ್ರಿಸೋದಕ್ಕೆ ಸಾಧ್ಯವಿಲ್ಲ. ಆಧ್ಯಾತ್ಮಿಕವಾಗಿ ನೆಲೆ ಕಂಡುಕೊಂಡ್ರೆ ಮಾತ್ರ ನಾವು ಈ ಇಂದ್ರಿಯವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ. ಉತ್ತಮವಾದಂತಹ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಈಗ ನಮಗೆ ಒಂದು ಹೈಯರ್ ಟೇಸ್ಟ್ ಜೀವನದಲ್ಲಿ ಸಿಕ್ಕಿದಾಗ ಯಾವುದು ಈ ಲೋವರ್ ಟೇಸ್ಟ್ ಅಂತ ಏನು ಹೇಳ್ತೀವೋ, ನಾವು ಅನಾವಶ್ಯಕವಾಗಿರುವಂಥ ವಿಷಯಗಳ ಬಗ್ಗೆ ನಮಗೆ ಅನಾಸಕ್ತಿ ಉಂಟಾಗುತ್ತದೆ. ಯಾವುದು ನಮಗೆ ಅವಶ್ಯಕತೆ ಇಲ್ಲವೋ ಜೀವನದಲ್ಲಿ ಅನ್ನೋದು ನಮಗೆ ಅರ್ಥವಾಗುತ್ತದೆ. ಯಾವುದು ನನಗೆ ಅಗತ್ಯವಿದೆ, ಯಾವುದು ನನಗೆ ಅಗತ್ಯವಿಲ್ಲ, ನನ್ನ ಜೀವನದಲ್ಲಿ ನನ್ನ ಉನ್ನತಿ ಆಗಬೇಕಾದ್ರೆ ನಾನು ಏನು ಮಾಡಬೇಕು ಅನ್ನುವಂಥ ಸರಿಯಾದ ನಿರ್ಧಾರವನ್ನು ನಮಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಹೈಯರ್ ಟೆಸ್ಟ್ ನಮಗೆ ಸಿಕ್ಕಿದಾಗ ಬೇಡದೇ ಇರುವಂಥ ವಸ್ತುಗಳ ಬಗ್ಗೆ ಅನಾಸಕ್ತಿ ತನ್ನಿಂದಾನೇ ಅದು ಬರುತ್ತದೆ. ಆದ್ದರಿಂದ ಇಲ್ಲಿ ಭಗವಂತ ಏನು ಹೇಳುವಂಥದ್ದು, ಆಧ್ಯಾತ್ಮಿಕತೆಯತ್ತ ನಾವು ಒಲವನ್ನು ತೋರಿದಾಗ ಭೌತಿಕತೆಯತ್ತ ತನ್ನಿಂತಾನೆ ನಮಗೆ ನಿರಾಸಕ್ತಿ ಉಂಟಾಗುತ್ತದೆ ಅನ್ನುವಂಥದ್ದು. ಯಾಕೆಂದರೆ ಈ ಐಹಿಕ ವಿಷಯಗಳು ಇವು ಎಂದಿಗೂ ನಮ್ಮನ್ನು ಸುಖಿಯಾಗಿ ಇಟ್ಟುಕೊಳ್ಳಲಾರವು. ನಾವು ಎಷ್ಟೇ ಅವುಗಳ ಹಿಂದೆ ಓಡಿದಷ್ಟು ನಮಗೆ ಅತೃಪ್ತಿ ಅನ್ನುವಂಥದ್ದು ಇದ್ದೇ ಇರುತ್ತದೆ ಈ ಇಂದ್ರಿಯ ವಿಷಯಗಳಲ್ಲಿ ಮತ್ತು ಐಹಿಕ ವಿಷಯಗಳಲ್ಲಿ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕಿಯಲ್ಲಿ ಇಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವನನ್ನು ಸ್ಥಿರ ಬುದ್ಧಿಯವನು ಎಂದು ಕರೆಯುತ್ತಾರೆ. ಸೊ ಯಾರು ತಮ್ಮ ಇಂದ್ರಿಯಗಳನ್ನು, ತಮ್ಮ ಪ್ರಜ್ಞೆಯನ್ನು, ಇಂದ್ರಿಯಗಳನ್ನು ನಿಯಂತ್ರಿಸಿ ಭಗವಂತನಲ್ಲಿ ತಮ್ಮ ಪ್ರಜ್ಞೆಯನ್ನು ಕೇಂದ್ರೀಕರಿಸುತ್ತಾರೋ ಅವನು ಸ್ಥಿರ ಬುದ್ಧಿಯವನು ಅಂತ ಹೇಳಲಾಗುತ್ತದೆ.

ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ, ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಈಗ ಯಾವುದೇ ಒಂದು ವಿಷಯಗಳ ಬಗ್ಗೆ ನಾವು ಅತಿಯಾಗಿ ಯೋಚಿಸಿದಾಗ ನಮಗೆ ಅದರಲ್ಲಿ ಆಸಕ್ತಿ ಉಂಟಾಗುತ್ತೆ. ಸೊ ಆಸಕ್ತಿಯಿಂದ ಕಾಮ ಹುಟ್ಟುತ್ತದೆ. ಕಾಮ ಅಂದರೆ ಇಲ್ಲಿ ಅಟ್ಯಾಚ್ಮೆಂಟ್ ಅಂತ ಕೂಡ ಹೇಳ್ಬೋದು, ಕಾಮನೆ ಇಚ್ಛೆ ಅಂತ ಕೂಡ ಹೇಳ್ಬೋದು. ಸೊ ಆ ನಮ್ಮ ಇಚ್ಛೆ ಈಡೇರದೇ ಇದ್ದಾಗ, ನಾವು ತಿಳಿದಂತೆ ನಾವು ಬಯಸಿದಂತೆ ನಡೆಯದೇ ಇದ್ದಾಗ ಅದು ಕ್ರೋಧವಾಗಿ ಮಾರ್ಪಡುತ್ತದೆ. ಸೊ ಕ್ರೋಧ ಉಂಟಾದಾಗ ಏನಾಗುತ್ತದೆ? ಕ್ರೋಧಾದ್ಭವತಿ ಸಮ್ಮೋಹಃ, ಸಮ್ಮೋಹ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧದಿಂದ ಸಮ್ಮೋಹವು ಉಂಟಾಗುತ್ತದೆ, ಸಮ್ಮೋಹದಿಂದ ಸ್ಮೃತಿಯ ಭ್ರಮೆಯುಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ, ಬುದ್ಧಿ ನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಈಗ ಕೋಪ ಅನ್ನುವಂಥದ್ದು ಅದು ಎಷ್ಟು ಹಾನಿಕಾರಕ ನಮಗೆ. ಈ ಕ್ರೋಧ ಅನ್ನುವಂಥದ್ದು, ನಾವು ಯಾರ ಮೇಲೆ ಕ್ರೋಧಗೊಳ್ಳುತ್ತೀವೋ, ಯಾರ ಮೇಲೆ ನಾವು ಕೋಪಗೊಳ್ತೀವೋ, ಅವರಿಗೆ ಅದರಿಂದ ಎಷ್ಟು ಹಾನಿಯಾಗುತ್ತದೋ ಅದಕ್ಕಿಂತ ಹೆಚ್ಚು ಹಾನಿ ನಮಗೆ ಆಗುತ್ತದೆ. ಅವರಿಗೆ ಹಾನಿ ಆಗುತ್ತೋ ಇಲ್ವೋ ಅದು ಬೇರೆ ವಿಷಯ, ಆದರೆ ನಮಗಂತೂ ಖಂಡಿತ ಹಾನಿ ಆಗೇ ಆಗುತ್ತೆ. ಕಾದ ಕಬ್ಬಿಣದ ಈ ರಾಡ್ ತುಂಡನ್ನು ನಮ್ಮ ಕೈಯಲ್ಲಿ ಹಿಡ್ಕೊಂಡಾಗೆ ನಾವು, ಅದು ನಮ್ಮ ಕೈಯನ್ನು ಮೊದಲು ಸುಡುತ್ತೆ, ಬೇರೆಯವರಿಗೆ ನಾವು ಅದನ್ನು ಎಸೆಯೋದಕ್ಕಿಂತ ಮುಂಚೆ ಅದನ್ನು ನಾವು ಕೈಯಲ್ಲಿ ಎತ್ಕೊಂಡ್ರೆ ಅಲ್ವಾ. ಸೊ ಅದೇ ಥರ ಕೋಪ ಅನ್ನುವಂಥದ್ದು, ಅದರಿಂದ ಹೀಗೆ ಹೇಳಲಾಗುತ್ತದೆ, ಕೋಪಗೊಂಡಾಗ ನಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು, ಸಂತೋಷದಿಂದ ಇದ್ದಾಗ ನಾವು ಯಾವುದೇ ಆಶ್ವಾಸನೆಯನ್ನು ಯಾರಿಗೂ ಕೊಡಬಾರದು. ಯಾಕೆಂದರೆ ಸಂತೋಷದಿಂದ ಇರುವಾಗ ನಾವು ಕೊಟ್ಟಿರುವಂಥ ಆಶ್ವಾಸನೆಯನ್ನು ನಮಗೆ ಮುಂದಕ್ಕೆ ಈಡೇರಿಸಲಿಕ್ಕೆ ಆಗದೇ ಇರ್ಬೋದು. ಯಾಕೆಂದರೆ ಸಂತೋಷಗೊಂಡಾಗ ಮನಸ್ಸು ಸರಿಯಾದ ರೀತಿಯಲ್ಲಿ ಅದು ಯೋಚಿಸಿದ್ರೆ ಸಂತೋಷದಿಂದ ಎಲ್ಲವನ್ನ ಓಕೆ ಅಂತ ಹೇಳ್ಬೋದು. ಹಾಗೆ ಕ್ರೋಧಗೊಂಡಾಗ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅದು ಸರಿಯಾದ ನಿರ್ಧಾರವಾಗಿರುವುದಿಲ್ಲ. ಆದ್ದರಿಂದ

ಕ್ರೋಧಗೊಂಡಾಗ ನಾವು ಏನು ಮಾಡಬೇಕು, ನಮ್ಮ ಮನಸ್ಸಿಗೆ ನಾವು ಹೇಗೆ ಒಂದು ಬುದ್ಧಿಯನ್ನು ಹೇಳ್ಬೋದು, ಮನಸ್ಸನ್ನು ಬುದ್ಧಿ ನಿಯಂತ್ರಿಸಬೇಕು. ಆ ಬುದ್ಧಿ ಮನಸ್ಸಿಗೆ ಹೀಗೆ ಅದು ಬುದ್ಧಿವಾದವನ್ನು ಹೇಳಬೇಕು, ನೀನು ಏನೇ ಒಂದು ಈಗ ಹಾನಿಕಾರಕ ವಿಷಯಗಳನ್ನು ನೀನು ಅಂದರೆ ವಿಚಾರಗಳಿಂದ ನೀನು ದೂರ ಇರಬೇಕು. ಒಂದು ವೇಳೆ ನಿನಗೆ ಯಾರಿಗಾದರೂ ಹಾನಿಯನ್ನು ಉಂಟು ಮಾಡಬೇಕಂತಿದ್ದರೆ ತಕ್ಷಣವೇ ಅದನ್ನು ಮಾಡಬೇಡ, ನೀನು ಅದನ್ನು ಮುಂದಕ್ಕೆ ಹಾಕ್ತಾ ಹೋಗು, ನಾಳೆ ಮಾಡು, ನಾಡಿದ್ದು ಮಾಡು. ಯಾಕೆಂದರೆ ಆ ಸ್ವಲ್ಪ ಸಮಯದ ನಂತರ ಆ ಕ್ರೋಧ ಇಳಿದ ನಂತರ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರ್ತದೆ, ನಾವು ಕೈಗೊಂಡ ನಿರ್ಧಾರ ಎಷ್ಟು ತಪ್ಪು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತದೆ. ಆದ್ದರಿಂದ ಆಚಾರ್ಯರುಗಳು ಹೇಳ್ತಾರೆ, ಕೋಪಗೊಂಡಾಗ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬಿಡಿ, ಅದನ್ನು ಮುಂದಕ್ಕೆ ಹಾಕಿ. ಮುಂದಕ್ಕೆ ಹಾಕಿದಾಗ ನಮಗೆ ಗೊತ್ತಾಗುತ್ತೆ ಆ ನಿರ್ಧಾರ ಸರಿಯಾಗಿ ಇರುವುದಿಲ್ಲ ಅಂತೇಳಿ. ಸೊ ಇಲ್ಲಿ ಕ್ರೋಧದಿಂದ ಏನಾಗುತ್ತೆ, ಸಮೋಹ ಉಂಟಾಗುತ್ತೆ, ಸಮೋಹದಿಂದ ಸ್ಮೃತಿಯ ಭ್ರಮೆ ಉಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತದೆ. ಕ್ರೋಧಗೊಂಡಾಗ ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರುವುದಿಲ್ಲ, ನಮ್ಮ ಬುದ್ಧಿಯ ನಾಶವಾಗಿರುತ್ತದೆ. ಬುದ್ಧಿ ನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಆದುದರಿಂದ ಹಾನಿಕಾರಕ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬಂದಾಗ ನಾವು ತುಂಬ ಹುಷಾರಾಗಿರಬೇಕು, ಇಲ್ಲದಿದ್ದರೆ ಅದು ವಿಷಾದನೀಯ ಕ್ರಿಯೆಯಾಗಿ ಮತ್ತೆ ಕೊನೆಗೊಳ್ಳುತ್ತದೆ, ಮತ್ತೆ ಪಶ್ಚಾತ್ತಾಪ ಪಟ್ಟರು ಏನು ಪ್ರಯೋಜನ ಇಲ್ಲದಾಗೆ ಆಗುತ್ತದೆ. ಆದುದರಿಂದ ಕ್ರೋಧ ಅನ್ನುವಂಥದ್ದು ನಮ್ಮ ಪತನವನ್ನು ಮಾಡುತ್ತದೆ. ಎಷ್ಟೋ ಜನ ಕೈದಿಗಳು ಜೈಲಿನಲ್ಲಿ ಇರುವವರು, ಅದು ಜೈಲನ್ನು ಸೇರಿಕೊಂಡಿರೋರು ಹೇಗೆ ಒಂದು ಕ್ಷಣದ ಕೋಪವನ್ನು ನಿಗ್ರಹಿಸಲಿಕ್ಕೆ ಆಗದೆ ದುಷ್ಕೃತ್ಯವನ್ನು ಮಾಡಿ ಜೈಲನ್ನು ಸೇರಿಕೊಂಡಿರೋರು ಎಷ್ಟೋ ಜನ ಇರ್ತಾರೆ ಅಲ್ವಾ. ಅದರ ನಂತರ ಅವರಿಗೆ ಪಶ್ಚಾತ್ತಾಪ ಆದರೆ ಏನಂತೆ, ಅವರು ಮಾಡಿರುವ ಕಾರ್ಯ ಆಗಿರುತ್ತೆ ಅಲ್ಲಿ. ಸೊ ಮಾಡಿರುತ್ತಾರೆ, ಅವರ ಜೀವನ ಹಾಳಾಗಿರುತ್ತೆ. ಆದ್ದರಿಂದ ಕ್ರೋಧ ಯಾವಾಗಲೂ ನಮಗೆ ಹಾನಿಯನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ರಾಗದ್ವೇಷ ವಿಮುಕ್ತೇಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವೈಶಿರ್ವಿಧೇರ್ಯಾತ್ಮ ಪ್ರಸಾದಾಮದಿ ಗಚ್ಚತಿ. ಆದರೆ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನಾಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಹೀಗೆ ತೃಪ್ತಿ ಹೊಂದಿದವನಿಗೆ ಐಹಿಕ ಬದುಕಿನ ಮೂರು ಕ್ಲೇಶಗಳು ಇರುವುದಿಲ್ಲ. ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಸ್ಥಿರವಾಗುವುದು. ನಾಸ್ತಿ ಬುದ್ಧಿರ್ ಅಯುಕ್ತಸ್ಯ ನಚಾಯುಕ್ತಸ್ಯ ಭಾವನ ನಚಾಭಾವಯತಃ ಶಾಂತಿರ್ ಅಶಾಂತಸ್ಯ ಕುತಃ ಸುಖಂ. ಯಾರು ಭಗವಂತನೊಂದಿಗೆ ಸಂಬಂಧವನ್ನು ಪಡೆಯಲಿಲ್ವೋ ಅವರಿಗೆ ಅಲೌಕಿಕ ಬುದ್ಧಿಶಕ್ತಿಯಾಗಲಿ ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಇವುಗಳಿಲ್ಲದೆ ಶಾಂತಿ ಇಲ್ಲ, ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ? ಆದುದರಿಂದ ನಾವೆಲ್ಲರೂ ಈಗ ಜೀವನದಲ್ಲಿ ಸಂತೋಷವಾಗಿರಬೇಕಂತ ನಾವು ಬಯಸ್ತೇವೆ ಅಲ್ವಾ. ಆ ಸಂತೋಷ ಅನ್ನುವಂಥದ್ದು ಹೇಗೆ ನಮಗೆ ಸಿಗುತ್ತೆ? ಸಂತೋಷ ಅನ್ನುವಂಥದ್ದು ನಮ್ಮ ಒಳಗಡೆ ಇದೆ, ನಮ್ಮ ಆತ್ಮದಲ್ಲಿ. ಅದನ್ನು ಕಂಡುಹಿಡಿಯುವುದು ಹೇಗೆ? ಪರಮಾತ್ಮನ ಜೊತೆ ಕನೆಕ್ಟ್ ಆಗೋದ್ರ ಮೂಲಕ. ಆದ್ದರಿಂದ ಯಾರು ಪರಾತ್ಮರನ ಜೊತೆ ಕನೆಕ್ಟ್ ಆಗಲಿಲ್ವೋ, ಸಂಬಂಧವನ್ನು ಹೊಂದಲಿಲ್ವೋ, ಅವರಿಗೆ ಅಲೌಕಿಕ ಬುದ್ಧಿಶಕ್ತಿ ಇರುವುದಿಲ್ಲ, ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಸ್ಥಿರವಾದ ಮನಸ್ಸು ಇಲ್ಲದವನಿಗೆ ಶಾಂತಿಯಲ್ಲಿ ಇರುತ್ತದೆ, ಶಾಂತಿ ಇಲ್ಲದವನಿಗೆ ಸುಖ ಸಂತೋಷಗಳು ಎಲ್ಲಿ ಇರುತ್ತದೆ? ಆದ್ದರಿಂದ ಸುಖ ಸಂತೋಷ ನೆಮ್ಮದಿ ಎಲ್ಲವೂ ಭಗವಂತನ ಜೊತೆ ನಾವು ಕನೆಕ್ಟ್ ಆಗೋದ್ರಿಂದ ನಮಗೆ ಬರುತ್ತೆ. ಎಲ್ಲಿಯವರೆಗೆ ಈ ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗೋದಿಲ್ವೋ ಅಲ್ಲಿಯವರೆಗೆ ಶಾಶ್ವತವಾದಂತಹ ಸಂತೋಷ ಅಂದರೆ ಏನು ಅನ್ನೋದು ನಮಗೆ ಖಂಡಿತವಾಗಲೂ ತಿಳಿಯುವುದಿಲ್ಲ. ಸೊ ಭಕ್ತಿಯಲ್ಲಿ ನೆಲೆಸದಿರುವವನಿಗೆ ಶಾಂತಿಯ ಸಾಧ್ಯತೆಯೇ ಇಲ್ಲ. ಆದುದರಿಂದ ಇದನ್ನು 5ನೇ ಅಧ್ಯಾಯದಲ್ಲಿ ಕೂಡ ಭಗವಂತ ದೃಢಪಡಿಸುತ್ತಾರೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ಸುಹೃದಂ ಸರ್ವಭೂತಾನಾಂ. ಸೊ ಭಗವಂತ ಎಲ್ಲರ ಸುಹೃದ್ ಅಂದರೆ ಎಲ್ಲರ ಮಿತ್ರ ಬಂಧು, ಅದಕ್ಕಿಂತ ಕೂಡ ಹೆಚ್ಚು ಸುಹೃದ್ ಅಂದರೆ. ಆದ್ದರಿಂದ ಭಗವಂತ ನಮ್ಮ ಮಿತ್ರ, ನಮ್ಮ ಬಂಧು, ನಮ್ಮ ಸುಹೃದ್ ಅಂತ ತಿಳ್ಕೊಂಡು ಯಾರು ಭಗವಂತನ ಜೊತೆ ಸಂಬಂಧವನ್ನು ಸ್ಥಾಪಿಸುತ್ತಾರೋ, ನಿರಂತರವಾಗಿ ಭಗವಂತನ ಜೊತೆ ಸಂಪರ್ಕದಲ್ಲಿ ಇರುತ್ತಾರೋ, ಅವರು ಯಾವಾಗಲೂ ಶಾಂತಿ ನೆಮ್ಮದಿಯಿಂದ ಬದುಕಬಹುದು, ಅವರ ಜೀವನ ಒಂದು ಸಾರ್ಥಕವಾಗುತ್ತದೆ ಅನ್ನೋದನ್ನು ಇಲ್ಲಿ ವಿವರಿಸಲಾಗಿದೆ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಂ ವಾಯು ನಾವಂ ಇವಾಂಭಸಿ. ಚಂಡಮಾರುತವು ನೀರಿನಲ್ಲಿರುವ ದೋಣಿಯನ್ನು ಹೊಡೆದುಕೊಂಡು ಹೋಗುತ್ತದೆ. ಅದೇ ರೀತಿಯಲ್ಲಿ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಿ ಮನಸ್ಸು ನೆಟ್ಟರೂ ಅದು ಮನುಷ್ಯನ ಬುದ್ಧಿಶಕ್ತಿಯನ್ನು ಅಪಹರಿಸಬಲ್ಲದು. ಮಹಾಬಾಹುವೆ, ಈ ಕಾರಣದಿಂದ ಯಾರು ತನ್ನ ಇಂದ್ರಿಯಗಳನ್ನು ಅವುಗಳ

0: ವಸ್ತುಗಳಿಂದ ತಡೆದಿಡುತ್ತಾನೋ ಆತನು ನಿಶ್ಚಯವಾಗಿಯೂ ಸ್ಥಿರ ಬುದ್ಧಿಯವನು ಅನ್ನೋದನ್ನ ಇಲ್ಲಿ ಭಗವಂತ ಹೇಳುತ್ತಾರೆ. ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲಾ ಬಯಕೆಯನ್ನು ತ್ಯಜಿಸಿದ್ದಾನೋ ಬಯಕೆಗಳಿಂದ ಮುಕ್ತನಾಗಿ ಬದುಕುತ್ತಾನೋ, ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದಾನೋ ಮತ್ತು ಅಹಂಕಾರ ರಹಿತನಾಗಿದ್ದಾನೋ ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲ ಅನ್ನೋದನ್ನ ಇಲ್ಲಿ ಭಗವಂತ ವಿವರಿಸುತ್ತಾರೆ. ಇದು ಆಧ್ಯಾತ್ಮಿಕ ಮತ್ತು ದೇಹ ಸಮ್ಮತ ಬದುಕಿನ ರೀತಿ. ಇದನ್ನು ಸಾಧಿಸಿದ ಅನಂತರ ಮನುಷ್ಯನು ಭ್ರಮೆಗೆ ಒಳಗಾಗುವುದಿಲ್ಲ. ಸಾವಿನ ಗಳಿಗೆಯಲ್ಲೂ ಮನುಷ್ಯನು ಈ ಸ್ಥಿತಿಯಲ್ಲಿದ್ದರೆ ಭಗವದ್ಧಾಮವನ್ನು ಪ್ರವೇಶಿಸುತ್ತಾನೆ ಅನ್ನೋದನ್ನ ಇಲ್ಲಿ ಶ್ರೀಕೃಷ್ಣ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯ ಗೀತಸಾರ ಸಂಗ್ರಹ ಮುಕ್ತಾಯವಾಯಿತು. ನಾಳೆಯಿಂದ 3ನೇ ಅಧ್ಯಾಯವನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು.

0: भक्तिमय सकाळमध्ये वेळ निरोपायची झाली आहे, पण जाण्यापूर्वी आजच्या पुण्यतिथी पाहू. कृष्णम राजू भारतीय अभिनेते आणि खासदार यांच्या आज पुण्यतिथी. स्वामी स्वरूपानंद सरस्वती भारतीय धार्मिक गुरु आणि शंकराचार्य यांची पुण्यतिथी आज. जसवंत सिंग नेकी भारतीय कवी आणि अभ्यासक यांची पुण्यतिथी आजच्याच दिवशी. अंजली गुप्ता भारतीय सैनिक व पायलट यांची पुण्यतिथी आज. सुब्रमण्यम भारती तामिळ साहित्यिक यांची पुण्यतिथी आजच आहे. या होत्या आजच्या पुण्यतिथी. आणि निरोप घेण्यापूर्वी स्वतःवर विश्वास ठेवा, तुमच्यातील चांगली शक्ती ओळखा आणि ती इतरांच्या जीवनात प्रकाश निर्माण करण्यासाठी वापरा. एका चांगल्या व्यक्तीचा सकारात्मक विचार अनेक जीवनांना प्रेरणा देऊ शकतो. याच सुंदर आणि प्रेरणादायी विचारांसह मनीषा निरोप घेतीये. उद्या पुन्हा येईनच, पण तोपर्यंत तुम्ही एकत्र वेळ धोनी 90.4 FM KLE गणसो. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 to 2:00 ಸ್ವರಝೇಂಕಾರ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಇಂದಿನ ವಿಷಯ ತಜ್ಞರು ಡಾಕ್ಟರ್ ಮಹಾಂತೇಶ್ ರಾಮಣ್ಣನವರ್.
3: ಅಂಗಾಂಗದಾನ ಮಾಡಬೇಕಾದ್ರೆ ಇದಕ್ಕೆ ಆಪ್ತ ಸಮಾಲೋಚನೆಗಾಗಿನೇ ನಮ್ಮ ಕೇಳಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಬಹಳ ಜನ ಅಲ್ಲಿ ನಿಮ್ಮ ಆಪ್ತ ಸಮಾಲೋಚಕರು ಇದ್ದಾರೆ. ಮತ್ತು ಇದರ ಹೆಚ್ಚಿನ ನಿಮಗೆ ಮಾಹಿತಿ ಬೇಕಂದ್ರೆ ನನ್ನ ನಂಬರು ಕೊಟ್ಟಿರ್ತಾರೆ. ನಮ್ಮ ಡಾಕ್ಟರ್ ರಾಮಣ್ಣವ್ರ ಚಾರಿಟಬಲ್ ಟ್ರಸ್ಟ್ ಬೈಲುಂಗಲದ ನಂಬರು ಕೊಟ್ಟಿರ್ತೀವಿ, ಹಾಗೂ ನನ್ನ ವೈಯಕ್ತಿಕ ಮೊಬೈಲ್ ನಂಬರನ್ನು ನಾನು ಹೇಳಲು ಬಯಸುತ್ತೇನೆ. 9242-496-497. ಮತ್ತೊಮ್ಮೆ ಹೇಳ್ತೇನೆ, 9242-496-497. 9242-496-497 ಈ ಒಂದು ಮೊಬೈಲ್ ನಂಬರ್ಗೆ ಸಂಪರ್ಕಿಸಿದರೆ ನಾನು ಹೆಚ್ಚಿನ ಮಾಹಿತಿ ಅಂಗಾಂಗದಾನದ ಬಗ್ಗೆ, ಅದಲ್ಲದೆ ನೇತ್ರದಾನ, ಚರ್ಮದಾನ, ದೇಹದಾನದ ಬಗ್ಗೆ ಎಲ್ಲ ಸಮಗ್ರ ಮಾಹಿತಿಯನ್ನು ಈ ಮೊಬೈಲ್ ನಂಬರ್ ಕಾಲ್ ಮಾಡಿದರೆ ನಿಮಗೆ ನಾನು ಹೆಚ್ಚಿನ ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ನಿಮಗೆ ಹೆಚ್ಚಿನ ಸಂಖ್ಯೆ ನಿಮ್ಮ ಬಿಡುವು ಆದಾಗ ನೀವು ಫೋನ್ ಹಚ್ಕೊಂಡು ಕೇಳ್ಕೋಬೋದು. ಯಾವುದೇ ಒಂದೇನಪ್ಪ ಅಂದ್ರೆ ತಪ್ಪು ತಿಳುವಳಿಕೆ ಇಲ್ಲದೆ ಮೂಢನಂಬಿಕೆಯಿಂದ ಹೊರಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಒಂದು ವೇಳೆ ಅಂಗಾಂಗ ದಾನಕ್ಕೆ ನೀವು ಹೆಸರು ನೋಂದಾಯಿಸಿತ್ತಂದ್ರೆ ಸುಮಾರು ಒಬ್ಬ ಮರಣಾನಂತರ ಅಮೂಲ್ಯವಾದ 8 ಜೀವಗಳನ್ನ ಉಳಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನೊಳಗೆ ಮುಂಬರೋ ದಿವಸದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಯಾರಾದರೂ ಏನಪ್ಪ ಈ ಅಂಗಾಂಗ ದಾನದಿಂದ ಕೊರತೆಯಿಂದ ಇವರು ಮರಣ ಹೊಂದಿದರು ಅಂಥೇಳಿ ಇದನ್ನು ನಾವು ತೆಗಿಬೇಕಾಗೈತಿ. ಆ ನಿಟ್ಟಿನೊಳಗೆ ನಮ್ಮ ಕೆಎಲ್ಇ ಸಂಸ್ಥೆ ಯಾವಾಗಲೂ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ NSS ಘಟಕ ಆಗಲಿ, ಹಾಗೂ ಯೂತ್ ರೆಡ್ ಕ್ರಾಸ್ ಸೊಸೈಟಿ ಅದರ ವತಿಯಿಂದ ಆಗಲಿ, ಈ ಒಂದು ಮತ್ತು ಅಲ್ಲದೆ ನಮ್ಮ NGOs ಬೇರೆ ಬೇರೆ NGOs ಎಲ್ಲ ಕೂಡಿಕೊಂಡು ಈ ಜಾಗೃತಿಕ ಅಭಿಯಾನ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಹೆಚ್ಚಿನ ಈ ಸಂಖ್ಯೆಯಲ್ಲಿ ಭಾಗಿಯಾಗಿ ಜನರಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಅಡೆತಡೆತ ಅದ್ರ ಬಗ್ಗೆ ಇರತಕ್ಕಂಥ ಸಂಶಯಗಳನ್ನು ನೀವು ತೆಗೆದುಕೊಂಡು ಆ ಸಂಶಯವನ್ನು ನಿವಾರಣೆ ಮಾಡಿಕೊಂಡು ಅದರಿಂದ ಹೊರಬಂದು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಂಗಾಂಗ ದಾನಕ್ಕೆ ನೋಂದಣಿ ಮಾಡಬೇಕಂಥೇಳಿ ನಮ್ಮ ಎಲ್ಲ ವೇಣುಧ್ವನಿಯ ಶ್ರೋತರಿಗೆ ಮತ್ತೊಮ್ಮೆ ಅವರಲ್ಲಿ ವಿನಂತಿಸುತ್ತೇನೆ. ಇವತ್ತು ಸದಾ ಎಲ್ಲ ಒಂದು ಮಾಧ್ಯಮದಲ್ಲಿ ಕೇಳಿ ನಮ್ಮ ವೇಣುಧ್ವನಿಯ ಅತಿ ಮುನ್ಸೂಚನೆಯಲ್ಲಿದೆ. ಯಾಕಂತಂದರೆ ಜನರ ನಮ್ಮ ಬೆಳಗಾವಿ ಜಿಲ್ಲೆಯ ನಾಡಿ ಮಿಡಿತ ಹಳ್ಳಿ ಜನರಿಗೂ ಹೋಗಿ ಮುಟ್ಟಬೇಕು, ಇದು ಒಂದು ಆಸೆಯಿಂದ ಇವತ್ತು ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ವತಿಯಿಂದ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದನ್ನು ಕೆಎಲ್ಇ ವೇಣುಧ್ವನಿಯ ಪ್ರಪ್ರಥಮವಾಗಿ ಆದ್ಯತೆ ಕೊಟ್ಟು ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಶ್ರೋತೃಗರಿಗೆ ನೀವು ಕೊಟ್ಟಿದ್ದಕ್ಕೆ ತಮಗೂ ಹಾಗೂ ತಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ವಂದಿಸುತ್ತೇನೆ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahed.edu.in. For more information, visit Kahed JNMC campus, Nehru Nagar, Belagavi or call 0831-244-444 extension 4327.
2: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा Empower 365, कल्पनेपासून कंपनीपर्यंत. रविवार दिनांक 18 ऑक्टोबर 2026 रोजी हुबळी येथे. यशस्वी आणि फायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಬೆಳಗಾವಿಗರ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೇ, ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುವ, ಆದರೆ ಕೆಲವೊಮ್ಮೆ ನಾವು ಅಷ್ಟಾಗಿ ಗಮನ ಕೊಡದೆ ಇರುವಂತಹ ಒಂದು ಸಮಸ್ಯೆ ಅಂದ್ರೆ ಅದು ಅನಿಮಿಯಾ ಅಥವಾ ರಕ್ತಹೀನತೆ. ದೇಹದಲ್ಲಿ ರಕ್ತ ಕಡಿಮೆಯಾಗಿದೆ ಎಂದು ಸಾಮಾನ್ಯವಾಗಿ ಹೇಳುತ್ತೇವೆ, ಆದರೆ ನಿಜವಾಗಿಯೂ ಅನಿಮಿಯಾ ಅಂದ್ರೇನು, ಅದು ಯಾಕೆ ಬರುತ್ತೆ, ಅದರಿಂದ ಯಾವ ತೊಂದರೆಗಳು ಉಂಟಾಗಬಹುದು, ಆಹಾರದ ಮೂಲಕ ಅದನ್ನು ತಡೆಯಲು ಸಾಧ್ಯವೇ, ಚಿಕಿತ್ಸೆಯ ಕುರಿತು ಸಮಗ್ರ ಮಾಹಿತಿಯನ್ನ ನೀಡಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿಯ ಹೆರಿಗೆ ಮತ್ತು ಪ್ರಸೂತಿ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಗೀತಾಂಜಲಿ ತೋಟಗಿಯವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ, ಧನ್ಯವಾದಗಳು.
0: ಮೇಡಮ್, ಮೊದಲಿಗೆ ಅನಿಮಿಯಾ ರಕ್ತಹೀನತೆ ಅಂದ್ರೇನು ಅಂತ?
1: ಅನಿಮಿಯಾ ಅಂದ್ರೆ ನಮ್ಮ ದೇಹದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣ ಸಾಮಾನ್ಯಕ್ಕಿಂತ ಕಡಿಮೆಯಾಗೋ ಕಂಡೀಷನ್ಗೆ ನಾವು ಅನಿಮಿಯಾ ಅಥವಾ ರಕ್ತಹೀನತೆ ಅಂತ ಕರಿತೀವಿ.
0: ಮೇಡಮ್, ಈಗ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಅನ್ನೋದು ಬಹಳ ಮುಖ್ಯ ಅಂತ ಕೇಳ್ತಾ ಇರ್ತೀವಿ, ಹಾಗಿದ್ರೆ ಹಿಮೋಗ್ಲೋಬಿನ್ ನ ಮುಖ್ಯ ಕಾರ್ಯವೇನು ಅಂತ?
1: ಹಿಮೋಗ್ಲೋಬಿನ್ ಇದು ನಮ್ಮ ದೇಹದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿ ಇರುತ್ತೆ. ಇದು ಒಂದು ತರ ಪ್ರೋಟೀನ್ ಹಿಮೋಗ್ಲೋಬಿನ್ ಅಂತ. ಅದು ಏನ್ ಮಾಡುತ್ತೆ ಅಂತಂದ್ರೆ, ನಾವು ಉಸಿರಾಡದ ಮೇಲೆ ನಾವು ಆಕ್ಸಿಜನ್ ತಗೋತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಆಕ್ಸಿಜನ್ ತೆಗೆದುಕೊಂಡ್ಮೇಲೆ ಅದು ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಹೋಗಿ ಮುಟ್ಟಬೇಕು. ಅಂದ್ರೆ ನಮ್ಮ ದೇಹ ಎಲ್ಲ, ಈಗ ಹಾರ್ಟು, ಕಿಡ್ನಿ, ಬ್ರೈನ್, ಬೇರೆ ಬೇರೆ ಅಂಗಾಂಗಗಳಿಗೆ ಅದು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕಾಗುತ್ತೆ. ಈ ಆಕ್ಸಿಜನ್ ಅನ್ನ ಲಂಗ್ಸ್ದಿಂದ, ಶ್ವಾಸಕೋಶದಿಂದ ಬೇರೆ ಬೇರೆ ಅಂಗಾಂಗಗಳಿಗೆ ಸಾಗಿಸೋ ಮುಖ್ಯ ಕೆಲಸ ಮಾಡೋದೇ ಹಿಮೋಗ್ಲೋಬಿನ್.
0: ಮೇಡಮ್, ಈಗ ಹಿಮೋಗ್ಲೋಬಿನ್ ಸಾಮಾನ್ಯ ಮಟ್ಟ ಎಲ್ಲರಿಗೂ ಒಂದೇ ಆಗಿರುತ್ತಾ, ಅಥವಾ ಈಗ ವಯಸ್ಸು, ಲಿಂಗ, ಗರ್ಭಾವಸ್ಥೆಗೆ ತಕ್ಕಂತೆ ಅನುಗುಣವಾಗಿ ಹಿಮೋಗ್ಲೋಬಿನ್ ಏನಾದರೂ ವ್ಯತ್ಯಾಸ ಇರುತ್ತಾ?
1: ಈಗ ಹಿಮೋಗ್ಲೋಬಿನ್ ಈಗ ಹೆಣ್ಣು ಮಕ್ಕಳಿಗೆ ಬೇರೆ ಇರುತ್ತೆ, ಅಥವಾ ಗಂಡು ಮಕ್ಕಳಿಗೆ ಬೇರೆ, ಆಮೇಲೆ ಚಿಕ್ಕ ಮಕ್ಕಳಿಗೆ ಬೇರೆ ಹಿಡಿತೀವಿ, ನಾವು ಪ್ರೆಗ್ನೆನ್ಸಿ ಒಳಗಡೆನೂ ಬೇರೆ ಬೇರೆಯಾಗಿ ಹಿಡಿತೀವಿ. ಈಗ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಅಂತಂದ್ರೆ ಅವರಿಗೆ ನಾವು ಅಟ್ಲೀಸ್ಟ್ 12 ಆದರೂ ಇರಬೇಕು, 12 ಅಂತ ಹೇಳ್ತೀವಿ. ಗಂಡಸರಲ್ಲಿ 13.5-17.5 ಒಳಗಡೆ ಇರುತ್ತೆ. ಅದೇ ಪ್ರೆಗ್ನೆನ್ಸಿ ಒಳಗಡೆ ನಾವು ಮಿನಿಮಮ್ ಆಗಿ 11 ಇರಬೇಕು. ಇದಕ್ಕಿಂತ ಕಮ್ಮಿ ಆಯಿತು ಅಂತಂದ್ರೆ ಆವಾಗ ನಾವು ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಹೇಳಿ ಕರಿ.
0: ಮಕ್ಕಳಲ್ಲಿ ಯಾವ ಪ್ರಮಾಣದಲ್ಲಿ ಇರಬೇಕು ಅಂತ?
1: ಅದು ಅವರವರ ಏಜ್ ಪ್ರಕಾರ ಡಿಪೆಂಡ್ ಆಗುತ್ತೆ. ಈಗ ಹುಟ್ಟಿದ್ರಲ್ಲಿ ಬೇರೆ ಇರುತ್ತೆ, ಆಮೇಲೆ ಚೈಲ್ಡ್ಹುಡ್ ಒಳಗಡೆ ಬೇರೆ ಇರುತ್ತೆ, ಅಡೋಲೆಸೆಂಟ್ಸ್ ಒಳಗಡೆನು ಬೇರೆ ಬೇರೆ ಲೆವೆಲ್ ಇರುತ್ತೆ.
0: ಮೇಡಮ್, ಈಗ ಅನಿಮಿಯಾ ಈ ಒಂದು ರಕ್ತಹೀನತೆ ಉಂಟಾಗೋದಕ್ಕೆ ಕಾರಣಗಳು ಏನೆಲ್ಲ ಇರಬಹುದು ಅಂತ?
1: ಈಗ ಅನಿಮಿಯಾ ಆಗೋದಕ್ಕೆ ತುಂಬಾ ಕಾರಣಗಳಿವೆ. ಒಂದು, ನಾವು ಸರಿಯಾದ ಸಮತೋಲನ ಪೌಷ್ಟಿಕ ಆಹಾರ ತಗೊಳ್ಳಿಲ್ಲ ಅಂತಂದ್ರೆ ಒಮ್ಮಾಗುತ್ತೆ. ಆಮೇಲೆ ಅದು ನಾವು ತಗೊಂಡ್ರೂ ಕೂಡ ಸರಿಯಾಗಿ ಅದು ನಮ್ಮ ಅಬ್ಸಾರ್ಬ್ ಆಗಿ ಬೇರೆ ಬೇರೆ ಭಾಗಗಳಿಗೆ ಹೋಗೋದಿಲ್ಲ, ಅಥವಾ ಒಬ್ಬೊಬ್ಬರಿಗೆ ಏನಾಗುತ್ತೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಈಗ ಹೆಣ್ಮಕ್ಳಲ್ಲಿ ಅಂತಂದ್ರೆ ತಿಂಗಳ ಋತುಸ್ರಾವ ಆಗೋದು, ಆಮೇಲೆ ಒಬ್ಬೊಬ್ಬರಿಗೆ ಪೈಲ್ಸ್ ಅಂತಾರಲ್ಲ, ಹೆಮರಾಯ್ಡ್ಸ್, ಆ ತರ ಆಗಿ ಬ್ಲೀಡಿಂಗ್ ಆಗೋದು, ಒಬ್ಬೊಬ್ಬರಿಗೆ ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ಆಗಿರುತ್ತೆ, ಅದರಿಂದ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ, ಅಥವಾ ಒಬ್ಬೊಬ್ಬರಿಗೆ ಏನಾಗುತ್ತೆ, ದೀರ್ಘ ಕಾಯಿಲೆಗಳಿರುತ್ತೆ, ದೀರ್ಘಕಾಲದ ಕ್ರಾನಿಕ್ ಡಿಸೀಸಸ್ ಅಂತೀವಿ ಅದರಿಂದ, ಆಮೇಲೆ ಹಿಮೋಗ್ಲೋಬಿನೋಪತೀಸ್ ಅಂತ ಹೇಳಿ ಇರುತ್ತೆ. ಈಗ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ತರಹದ ಅನಿಮಿಯ ಆಗುತ್ತಾ ಇದೆ.
0: ಮೇಡಮ್, ಈಗ ಇಷ್ಟೆಲ್ಲ ಕಾರಣಗಳನ್ನು ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಕಬ್ಬಿಣದ ಕೊರತೆ ಇದ್ರೂ ಕೂಡ ಅನಿಮಿಯ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ, ಇವಾಗ ಕಬ್ಬಿಣದ ಕೊರತೆಯಿಂದ ಹೇಗೆ ಉಂಟಾಗುತ್ತೆ ಅಂತ ಅನಿಮಿಯ ಅನ್ನುವಂಥದ್ದು?
1: ಈಗ ಎಲ್ಲಾ ಅನಿಮಿಯಾದೊಳಗಡೆ ಕಾಮನ್ ಆಗಿರೋದು ಅಂತಂದ್ರೆ ಐರನ್ ಡೆಫಿಷಿಯನ್ಸಿ, ಅದೇ ಕಬ್ಬಿಣದ ಕೊರತೆ ಇರುವ ಅನಿಮಿಯ. ಅದು ಬಿಟ್ರೆ ನಾವು ಫೋಲಿಕ್ ಆಸಿಡ್ ಡೆಫಿಷಿಯನ್ಸಿ, ವಿಟಮಿನ್ ಬಿ12 ಡೆಫಿಷಿಯನ್ಸಿ ಇವೆಲ್ಲ ಬರುತ್ತೆ. ಇದಾದ್ಮೇಲೆ ಬೇರೆ ಬೇರೆ ಕಾರಣಗಳು ಇರುತ್ತೆ, ಅದರೊಳಗಡೆ ಮುಖ್ಯವಾದ ಕಾರಣ ಇರೋದೇ ಕಬ್ಬಿಣದ ಕೊರತೆ. ಇದು ನಾವು ಆಹಾರದೊಳಗಡೆ ಸರಿಯಾಗಿ ತಗೊಳ್ಳಲಿಲ್ಲ ಅಂತಂದ್ರೆ ಆವಾಗ ಕಬ್ಬಿಣದ ಕೊರತೆ ಉಂಟಾಗಿ ಅನಿಮಿಯಾ ಉಂಟಾಗುತ್ತೆ.
0: ಮೇಡಮ್, ಈಗ ಒಬ್ಬ ವ್ಯಕ್ತಿಗೆ ಅನಿಮಿಯಾ ಇದೆ ಅಂತ ತಿಳಿಯೋದಕ್ಕೆ ಸಾಮಾನ್ಯವಾಗಿ ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ?
1: ಈಗ ಅನಿಮಿಯಾ ಇತ್ತು ಅಂತಂದ್ರೆ ಒಬ್ಬೊಬ್ಬರಿಗೆ ಏನಾಗುತ್ತೆ, ತುಂಬಾ ದುರ್ಬಲತೆ ಬರುತ್ತೆ, ವೀಕ್ನೆಸ್, ತಲೆ ಸುತ್ತೋದು, ಆಮೇಲೆ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಅವ್ರಿಗೆ ಕಾನ್ಸಂಟ್ರೇಷನ್ನು ಸರಿಯಾಗಲ್ಲ, ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ, ಅವರು ಕಲಿಯೋದು ಏನಿರುತ್ತಲ್ಲ ಅದು ಸರಿಯಾಗಿ ಅವರ ಬೆಳವಣಿಗೆಗೂ ಎಫೆಕ್ಟ್ ಆಗುತ್ತೆ. ಹೀಗೆ ಅವರಲ್ಲಿ ಆಮೇಲೆ ಒಬ್ಬೊಬ್ಬರದ್ದು ಮುಖ ಬಿಳುಪಾಗಿ ಕಾಣುತ್ತೆ, ಒಳ ತುಟಿಗಳು ಇದು ಆಗುತ್ತೆ, ಬಿಳಿಯಾಗಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಹಂಗೆ ಸಿವಿಯರಿಟಿ ಜಾಸ್ತಿ ಆಗ್ತಾ ಹೋದ್ರೆ ಅವರಿಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಈಗ ಸಾಮಾನ್ಯವಾಗಿ ನಡ್ಕೊಂತ ಹೋಗೋರು ಸ್ಟೆಪ್ಸ್ ಹತ್ತವರಿಗೆಲ್ಲ ಸ್ಟೆಪ್ಸ್ ಎಲ್ಲ ಹತ್ತಕ್ಕೆ ಸ್ಟಾರ್ಟ್ ಆದ್ಮೇಲೆ ಬ್ರೆತ್ಲೆಸ್ನೆಸ್ ಬರುತ್ತೆ, ಆಮೇಲೆ ಹೃದಯ ಬಡಿತ ಹೆಚ್ಚಾಗಬಹುದು. ಅದು ಲಾಸ್ಟ್ ಲಾಸ್ಟಿಗೆ ಹೃದಯಕ್ಕೂ ಕೆಲಸ ಮಾಡೋದಕ್ಕೆ ಕಷ್ಟ ಕೊಡುತ್ತೆ.
0: ಮೇಡಮ್, ಈಗ ವಿಶೇಷವಾಗಿ ಮಹಿಳೆಯರಲ್ಲಿ ಈ ರಕ್ತಹೀನತೆ ಅನ್ನೋದು ಹೆಚ್ಚಾಗಿ ಕಂಡುಬರುತ್ತೆ, ಇದಕ್ಕೆ ಕಾರಣಗಳೇನು ಅಂತ?
1: ಈಗ ಮಹಿಳೆಯರಲ್ಲಿ ಅಂತಂದ್ರೆ ಈಗ ತಿಂಗಳ ತಿಂಗಳಲ್ಲಿ ಮುಟ್ಟು ಬಂದಾಗ ರಕ್ತಸ್ರಾವ ಆಗುತ್ತಲ್ಲ, ಒಬ್ಬೊಬ್ಬರಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ಅಥವಾ ಬಹಳ ದಿನಗಳವರೆಗೆ ಹೋಗ್ತಾ ಇರುತ್ತೆ. ಅದು ಅವ್ರಿಗೆ ಸರಿಯಾಗಿ ಚಿಕಿತ್ಸೆ ತಗೊಳ್ಳಿಲ್ಲ ಅಂತಂದ್ರೆ ಅದು ಹಿಮೋಗ್ಲೋಬಿನ್ ಕಮ್ಮಿ ಹಾಕೊಂತ ಹೋಗಿ ಅನಿಮಿಯಾ ಉಂಟಾಗುತ್ತೆ. ಆಮೇಲೆ ಹೆಣ್ಮಕ್ಳಲ್ಲಿ ಗರ್ಭಾವಸ್ಥೆ ಪ್ರೆಗ್ನೆನ್ಸಿ ಒಳಗಡೆ ಅವರಿಗೆ ಜಾಸ್ತಿ ಬೇಕಾಗುತ್ತೆ ಐರನ್ ಕಂಟೆಂಟ್ ಎಲ್ಲ, ಯಾಕಂದ್ರೆ ತಾಯಿ ಮತ್ತೆ ಮಗುವಿಗಿಬ್ಬರಿಗೂ ಬೇಕಲ್ಲ. ಆವಾಗ ಅವರು ಸರಿಯಾಗಿ ಐರನ್ ತಗೊಳ್ಳಿಲ್ಲ ಅಂತಂದ್ರೆ, ಆಮೇಲೆ ಡೆಲಿವರಿ ಟೈಮಲ್ಲೂ ಅವರಿಗೆ ಬ್ಲೀಡಿಂಗ್ ಆಗಿ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ, ಅಂದ್ರೆ ಐರನ್ ಲಾಸ್ ಆಗುತ್ತಲ್ಲ, ಅದರ ಸಲುವಾಗಿ ಹೆಣ್ಮಕ್ಳಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ. ಆಮೇಲೆ ನಮ್ಮ ಭಾರತದೊಳಗಡೆ ಸ್ವಲ್ಪ ಹೆಣ್ಮಕ್ಳು ತಮ್ಮ ಆಹಾರದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಅದರಿಂದ ಅವ್ರು ಸರಿಯಾದ ಪೌಷ್ಟಿಕ ಆಹಾರ ತಗೊಳ್ಳಿಲ್ಲ ಅಂತಂದ್ರು ಹಿಮೋಗ್ಲೋಬಿನ್ ಕಮ್ಮಿಯಾಗಿ ಐರನ್ ಡೆಫಿಷಿಯನ್ಸಿ ಆಗೋದು ಸರ್ವಸಾಮಾನ್ಯ.
0: ಮೇಡಮ್, ಇನ್ನು ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಗೆ ಒಂದು ಅನಿಮಿಯಾ ಅನ್ನುವಂಥದ್ದು ಇದ್ರೆ ತಾಯಿ ಮತ್ತು ಮಗುವಿನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗಬಹುದು ಅಂತ?
1: ಈಗ ಆ್ಯಕ್ಚುಲಿ ಏನಾಗುತ್ತೆ, ಪ್ರೆಗ್ನೆನ್ಸಿ ಒಳಗಡೆ ಅವರು ಸರಿಯಾಗಿ ಆಹಾರ ತಗೊಳ್ಳೋದಿಲ್ಲ. ಫಸ್ಟ್ 3-4 ಮಂತ್ಸ್ವರೆಗೂ ಒಬ್ಬೊಬ್ರಿಗೆ ವಾಮಿಟಿಂಗ್ ಎಲ್ಲ ಇರುತ್ತೆ, ಅದರಿಂದ ಅವರು ಚೆನ್ನಾಗಿ ತಗೊಳ್ಳೋದಿಲ್ಲ, ಅದರೊಳಗಡೆ ಸಮತೋಲನ ಆಹಾರ ಇರೋದಿಲ್ಲ. ಆಮೇಲೇನು ಅವರಿಗೆ ಕಂಪ್ಯಾರೇಟಿವ್ಲಿ ಬೇರೆ ಹೆಣ್ಮಕ್ಳಿಗೆ ಕಂಡ್ರೆ ಪ್ರೆಗ್ನೆನ್ಸಿ ಒಳಗಡೆ ಹಾರ್ಮೋನ್ ಚೇಂಜಸ್ಲಿಂದ ಅವರಿಗೆ ಸರಿಯಾಗಿ ಆಹಾರ ಹೋಗೋದಿಲ್ಲ, ಅದು ಒಂದು. ಆಮೇಲೆ ನಾವು ಐರನ್ ಮತ್ತು ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ಎಲ್ಲ ಕೊಡ್ತಾ ಇರ್ತೀವಿ ಪ್ರೆಗ್ನೆನ್ಸಿ ಒಳಗಡೆ, ಅದು ಅವರು ಕರೆಕ್ಟಾಗಿ ತಗೋಬೇಕು. ಒಂದು ವೇಳೆ ಅದು ಕರೆಕ್ಟಾಗಿ ತಗೊಳ್ಳಿಲ್ಲ ಅಥವಾ ಅವರು ಆಹಾರದ ಸಮತೋಲನೆ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಅವರಿಗೆ ಐರನ್ ಡೆಫಿಷಿಯನ್ಸಿ ಆಗಿ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಅದರಿಂದ ಈಗ ತಾಯಿ ಮೇಲೆ ಅಂತಂದರೆ ಅವರಿಗೆ ತುಂಬ ವೀಕ್ನೆಸ್ ಬರೋದು, ಯಾವುದೇ ಕೆಲಸನೂ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಸುತ್ತಾಡಿದ್ರೇ ತಲೆ ಸುತ್ತು ಬರೋದೆಲ್ಲ ಆಗುತ್ತೆ. ಅದರಿಂದ ಮಗುಗೂ ಎಫೆಕ್ಟ್ ಆಗುತ್ತೆ. ಮಗುವಿಗೆ ಏನು ಇದು FGR ಅಂತೀವಿ, ಅಂದರೆ ಗ್ರೋತ್ ರಿಸ್ಟ್ರಿಕ್ಟೆಡ್ ಬೇಬಿ ಅಂತ. ವೇಟ್ ಸರಿಯಾಗಿ ಆಗೋದಿಲ್ಲ, ಡೆಲಿವರಿ ಟೈಮ್ನಲ್ಲಿ ಅದ್ರ ತೂಕ ಕಮ್ಮಿ ಆಗುತ್ತೆ, ಆಮೇಲೆ ಒಬ್ಬೊಬ್ಬರಿಗೆ ತುಂಬ ಬೇಗನೆ ಡೆಲಿವರಿ ಆಗುತ್ತೆ. 7ನೇ ತಿಂಗಳು 8ನೇ ತಿಂಗಳೊಳಗಡೆ ಪ್ರೀಟರ್ಮ್ ಡೆಲಿವರಿ ಅಂತ ಕರಿತೀವಿ, ಹಾಗಾಗ್ಬೋದು. ಆಮೇಲೆ ಅವರಿಗೆ ಬೇರೆ ಬೇರೆ ಥರದ ಇನ್ಫೆಕ್ಷನ್, ಯಾವುದು ಯೂರಿನರಿ ಇನ್ಫೆಕ್ಷನ್ ಆಗ್ಬೋದು, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ಬೋದು, ಈ ಥರದ ಇನ್ಫೆಕ್ಷನ್ಸ್ ಎಲ್ಲ ಬೇಗನೆ ಆಗುತ್ತೆ.
0: ಮೇಡಮ್, ಇನ್ನು ಬೆಳೆಯುವಂತಹ ಮಕ್ಕಳಲ್ಲಿ ರಕ್ತಹೀನತೆ ಏನಾದ್ರು ಕಂಡು ಬರುತ್ತಲ್ವಾ, ಅವರು ಆಗ ಅವರ ಒಂದು ದೈಹಿಕ ಬೆಳವಣಿಗೆ ಮೇಲೆ ಹಾಗೇನೆ ಕಲಿಕಾ ಸಾಮರ್ಥ್ಯದ ಮೇಲೆ ಏನಾದರೂ ಪರಿಣಾಮ ಆಗುತ್ತಾ?
1: ಹೌದು, ಖಂಡಿತ. ಈಗ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು ಅಂತಂದರೆ ಅವರಿಗೆ ಮಕ್ಕಳಿಗೆ ಇನ್ನೂ ಒಂದು ಏನಾಗುತ್ತೆ ಅಂತಂದರೆ ಅವ್ರು ಸರಿಯಾಗಿ ಆಹಾರ ಸೇವನೆ ಮಾಡೋದಿಲ್ಲ ಅನಿಮಿಯಾದೊಳಗಡೆ, ಅದು ಒಂದು ತುಂಬ ಕಾಮನ್. ಅವರಿಗೆ ಅನಿಮಿಯಾ ಆಯಿತು ಅಂತಂದರೆ ಅವ್ರು ಊಟನೇ ಹೋಗಲ್ಲ, ಊಟನೇ ಹೋಗೋದಿಲ್ಲ ಅಂತ ಹೇಳ್ತಾರೆ, ಅದರಿಂದ ಅದು ಇನ್ನೂ ವರ್ಸನ್ ಆಗ್ತಾ ಹೋಗುತ್ತೆ. ಆಮೇಲೆ ಕಾನ್ಸಂಟ್ರೇಷನ್ ಮೇಲೆ ಎಫೆಕ್ಟ್ ಆಗೋದ್ರಿಂದ ಮಕ್ಕಳು ಅಭ್ಯಾಸದೊಳಗಡೆನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಿಲ್ಲ, ಅವರ ಓದೋಕ್ಕೂ ಆಗೋದಿಲ್ಲ, ಓದಿದರೆ ಸರಿಯಾಗಿ ನೆನ್ಪಿಟ್ಕೊಳ್ಳೋದಿಲ್ಲ, ಅದರಿಂದ ಅವರ ಪರ್ಫಾರ್ಮೆನ್ಸಿಗೂ ಎಫೆಕ್ಟ್ ಆಗುತ್ತೆ, ಅವ್ರ ಬೆಳವಣಿಗೆಗೂ. ಯಾಕಂದರೆ ಮಕ್ಕಳು ಬೆಳವಣಿಗೆ ತುಂಬ ಇಂಪಾರ್ಟೆಂಟ್ ಅಲ್ಲ, ಅವರಿಗೆ ಬೇಕಾಗಿರೋ ಹಿಮೋಗ್ಲೋಬಿನ್ ಸಿಗಲಿಲ್ಲ ಅಂತಂದರೆ ಅವರ ಬೆಳವಣಿಗೆನೂ ಸರಿಯಾಗಿ ಆಗೋದಿಲ್ಲ, ಅದರಿಂದ ಅವರಿಗೆ ಬೇರೆ ಬೇರೆ ಥರದ ಇನ್ಫೆಕ್ಷನ್ಸ್ ಆಗೋದಾಗಲಿ, ಆಮೇಲೆ ಅವರ ವೇಟ್ ಕಡಿಮೆ ಆಗೋದು, ಮಾಲ್ನರಿಷ್ಮೆಂಟ್ ಆಗೋದು, ಈ ಥರ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ.
0: ಮೇಡಮ್, ಹಾಗಾದರೆ ಈ ಒಂದು ಅನಿಮಿಯ ರಕ್ತಹೀನತೆ ಅನ್ನುವಂಥದ್ದು ಬರದಂತೆ ನೋಡಿಕೊಳ್ಳೋದಕ್ಕೆ ನಾವು ಪ್ರತಿದಿನ ಯಾವ ರೀತಿಯ ಒಂದು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಅಂತ?
1: ಈಗ ಅನಿಮಿಯಾ ಬರಬಾರ್ದು ಅಂತಂದರೆ ನಾವು ದಿನನಿತ್ಯದೊಳಗಡೆನೂ ನಾವು ನಮ್ಮ ಸಮತೋಲನ ಆಹಾರವನ್ನು ಸೇವಿಸಬೇಕು. ಅಂದರೆ ನಮಗೆ ಡೈಲಿ ನಾವು ಊಟ ಮಾಡಬೇಕಾದ್ರೆ, ಇದು ಹೇಗೆ ಸಸ್ಯಾಹಾರಿಗಳಿಗೆ ಡಿಫ್ರೆಂಟ್ ಆಗುತ್ತೆ, ಮಿಕ್ಸ್ಡ್ ಎಲ್ಲ ನಾನ್ ವೆಜ್ ಊಟ ಮಾಡೋರಿಗೂ ಡಿಫ್ರೆಂಟ್ ಆಗಿರುತ್ತೆ. ಈಗ ಯೂಶ್ವಲಿ ನಾವು ಐರನ್ ಕಂಟೆಂಟ್ ಇರೋ ಫುಡ್ಸನ್ನು ಚೆನ್ನಾಗಿ ತಗೋಬೇಕು. ಈಗ ಎಲ್ಲ ಬೇಳೆಕಾಳುಗಳಾಗಲಿ, ಸ್ಪ್ರೌಟ್ಸು, ಆಮೇಲೆ ಎಲ್ಲ ಥರದ ಹಣ್ಣುಗಳು, ಡ್ರೈ ಫ್ರೂಟ್ಸು, ಖಜೂರ, ಬಾದಾಮಿ, ಇದಂತೆಲ್ಲ ಆಹಾರಗಳನ್ನು ನಾವು ಚೆನ್ನಾಗಿ ತಗೋಬೇಕು. ಆಮೇಲೆ ಪ್ರೋಟೀನ್ ಕಂಟೆಂಟ್ ಇರೋ ಆಹಾರಗಳನ್ನು ಚೆನ್ನಾಗಿ ಸೇವಿಸಬೇಕು. ಇದರಿಂದ ನಾವು ಸಮತೋಲನ ಆಹಾರವನ್ನು ಮೇಂಟೈನ್ ಮಾಡಿಕೊಂಡು ಹೋದರೆ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಕಮ್ಮಿ ಆಗುತ್ತೆ. ಆಮೇಲೆ ಆದಷ್ಟು ನಾವು ಕಬ್ಬಿಣದ ಪಾತ್ರೆಗಳಲ್ಲಿ ಆಹಾರವನ್ನು ಬೇಯಿಸಬೇಕು, ಅದರಿಂದ ಅದು ಆಹಾರದೊಳಗಡೆ ಸೇರಿಕೊಂಡು ನಮ್ಮ ಕಬ್ಬಿಣದ ಅಂಶ ಹೆಚ್ಚಾಗುತ್ತೆ ಬಾಡಿ ಒಳಗಡೆ. ಇದು ಒಂದು. ಇನ್ನೂ ಒಂದು ಏನು ಅಂತಂದ್ರೆ, ನಾವು ಊಟ ಮಾಡಿದ್ಮೇಲೆ ಅವರು ತುಂಬಾ ಟೀ ಕಾಫಿ ಎಲ್ಲ ತಗೊಂತಾ ಇರ್ತಾರೆ. ಟೀ ಕಾಫಿ ಎಲ್ಲ ತಗೊಂಡ್ರೆ ಇದೇನಾಗುತ್ತೆ ಅಂದ್ರೆ ಐರನ್ ಅಬ್ಸಾರ್ಪ್ಷನ್ ಗೆ ಎಫೆಕ್ಟ್ ಮಾಡುತ್ತೆ, ಅದು ಒಂದು ಬಿಡ್ಬೇಕು. ಆಮೇಲೆ ಒಮ್ಮೆ ಕ್ಯಾಲ್ಸಿಯಂ ಕೂಡ ಅದನ್ನ ಅಬ್ಸಾರ್ಪ್ಷನ್ ಗೆ ಎಫೆಕ್ಟ್ ಮಾಡುತ್ತೆ. ಈಗ ಒಬ್ಬೊಬ್ಬರಿಗೆ ನಾವು ಅನಿಮಿಯಾ ಟ್ರೀಟ್ಮೆಂಟ್ ಸಲುವಾಗಿ ಎಲ್ಲ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇರ್ತೀವಲ್ಲ, ಅವರು ಆ ಮೆಡಿಸಿನ್ ತಗೊಂಡ ಮೇಲೆ ಕೂಡ ಸ್ವಲ್ಪ ಹಾಲು ತಗೊಳ್ಳೋದಾಗ್ಲಿ ಟೀ ಕಾಫಿ ತಗೊಳ್ಳೋದು ಗ್ಯಾಪ್ ಮಾಡಿನೇ ತಗೋದು.
0: ಮೇಡಮ್, ಈಗ ಸಸ್ಯಾಹಾರ ಸೇವಿಸುವವರಿಗೆ ಈ ಒಂದು ಐರನ್ ಕಂಟೆಂಟ್ ಬೇಕು ಅನ್ನೋದಾದ್ರೆ ಅವರಿಗೆ ಯಾವ ಒಂದು ಆಹಾರದಲ್ಲಿ ಹೆಚ್ಚಾಗಿ ಸಿಗುತ್ತೆ? ಆಲ್ರೆಡಿ ತಾವು ತಿಳಿಸಿದ್ರಿ, ಯಾವ ಒಂದು ಆಹಾರದಲ್ಲಿ ಅವರು ಹೆಚ್ಚಾಗಿ ಸಿಗುತ್ತೆ ಅವರಿಗೆ?
1: ಅವರು ಈಗ ಎಲ್ಲ ತರಹದ ಸಸ್ಯಾಹಾರಿಗಳಿಗಂದ್ರೆ ವೆಜಿಟೇಬಲ್ಸ್ ಎಲ್ಲ ತಗೋಬೇಕು. ಈಗ ಮೇಥಿ, ಪಾಲಕ್ಕು, ಅದು ಅಲ್ಲದೆ ಇವೆಲ್ಲ ಬೇಳೆಕಾಳುಗಳು ಸೀರಿಯಲ್ಸ್ ಅಂತೀವಲ್ಲ, ಅದು ಸ್ಪ್ರೌಟ್ಸ್ ತಗೋಬೇಕು. ಆಮೇಲೆ ಇವೆಲ್ಲ ಡ್ರೈ ಫ್ರೂಟ್ಸ್ ಒಳಗಡೆ ಮೇನ್ಲಿ ಖಜೂರ, ಅಂಜೂರ, ಆಮೇಲೆ ಬಾದಾಮಿ, ಇವೆಲ್ಲದರಿಂದ ಅವರಿಗೆ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಮಾಡ್ಬೋದು ಅವರು ಅಂತಂದರೆ, ಇದು ನಾವು ಸಾಮಾನ್ಯವಾಗಿ ಶೇಂಗಾ ಮತ್ತು ಬೆಲ್ಲ ಅವೆರಡೂ ಕೂಡಿಸಿ ಒಂದೊಂದು ಡೈಲಿ ಒಂದೊಂದು ಉಂಡೆ ತಿಂತಾ ಹೋದರೆ ಅದು ಪ್ರೋಟೀನು ಮತ್ತು ಐರನ್ ಎರಡೂ ಸಪ್ಲಿಮೆಂಟ್ ಮಾಡುತ್ತೆ. ಸಾಧ್ಯವಾದಷ್ಟು ಬೆಲ್ಲವನ್ನು ಯೂಸ್ ಮಾಡಿದಷ್ಟು ಚಲೋ.
0: ಮೇಡಮ್, ಈಗ ಕಬ್ಬಿಣದ ಜೊತೆಗೆ ವಿಟಮಿನ್ ಸಿ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ. ಈಗ ವಿಟಮಿನ್ ಸಿ ಇರುವಂತಹ ಆಹಾರ ನಮ್ಮ ದೇಹ ಈ ಒಂದು ಕಬ್ಬಿಣದ ಅಂಶವನ್ನು ಹೀರ್ಕೊಳ್ಳೋದಕ್ಕೆ ಹೇಗೆ ಅದು ಸಹಾಯ ಮಾಡುತ್ತೆ ಅಂತ?
1: ಯೂಶ್ವಲಿ ವಿಟಮಿನ್ ಸಿ ಏನು ಮಾಡುತ್ತೆ ಅಂತಂದರೆ, ನಮ್ಮ ಬಾಡಿ ಒಳಗಡೆ ಇರುವ ಐರನ್ನ ಅಬ್ಸಾರ್ಬ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ವಿಟಮಿನ್ ಸಿ ಇರುವ ಆಹಾರಗಳು ಅಂತಂದರೆ ನೆಲ್ಲಿಕಾಯಿ, ನಿಂಬೆಹಣ್ಣು, ಕಿತ್ತಳೆ ಹಣ್ಣು ಇವೆಲ್ಲ ತಗೊಳ್ಳೋದ್ರಿಂದ ಅದು ಏನು ಮಾಡುತ್ತೆ ಅಂತಂದರೆ, ಕರೆಕ್ಟಾಗಿ ನಮ್ಮ ಆಹಾರದೊಳಗಡೆ ಇರುವ ಕಬ್ಬಿಣದ ಅಂಶವನ್ನು ಹೀರ್ಕೊಂಡು ನಮ್ಮ ಬಾಡಿಗೆ ಸಾಗಿಸುತ್ತೆ. ಅದರ ಸಲುವಾಗಿ ವಿಟಮಿನ್ ಸಿಯ ಸಾಧ್ಯವಾದಷ್ಟು ತಗೊಳ್ಳೇಬೇಕು.
0: ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಯಳ್ಳೂರು ಬೆಳಗಾವಿಯ ಹೆರಿಗೆ ಮತ್ತು ಪ್ರಸೂತಿ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಗೀತಾಂಜಲಿ ತೋಟಗಿ ಅವರು. ಮೇಡಮ್, ಈಗಾಗಲೇ ತಾವು ತಿಳಿಸ್ತಾ ಇದ್ರಿ, ಈಗ ನಮಗಿರುವಂತಹ ಒಂದು ಸಾಮಾನ್ಯವಾದ ಅಭ್ಯಾಸ ಅಂದ್ರೆ ಊಟ ಆದ್ಮೇಲೆ ಕಾಫಿ ಅಥವಾ ಟೀ ಕುಡಿಯುವಂತ ಒಂದು ಅಭ್ಯಾಸ ಇರುತ್ತೆ. ಈ ಅಭ್ಯಾಸವು ನಮ್ಮ ದೇಹ ಒಂದು ಕಬ್ಬಿಣದ ಅಂಶವನ್ನ ಹೀರ್ಕೊಳ್ಳೋದಕ್ಕೆ ಇದು ನಮಗೆ ತೊಂದರೆಯನ್ನ ಉಂಟು ಮಾಡುತ್ತೆ ಅಂತ ತಿಳಿಸ್ತಾ ಇದ್ರಿ. ಯಾವ ರೀತಿ ತೊಂದರೆ ಉಂಟು ಮಾಡುತ್ತೆ ಮೇಡಮ್?
2: ಈಗ ಟೀ ಕಾಫಿ ಒಳಗಡೆ ಇರುವ ಸ್ವಲ್ಪ ಅಂಶಗಳೇನಿರುತ್ತಲ್ಲ ಅದು ಹೋಗಿ ನಮ್ಮ ಐರನ್ ಅಬ್ಸಾರ್ಪ್ಷನ್ ಏನಾಗ್ತಾ ಇರುತ್ತಲ್ಲ ಅದನ್ನ ಪ್ರಿವೆಂಟ್ ಮಾಡುತ್ತೆ. ಅದರ ಸಲುವಾಗಿ ಅದು ಏನು ಕಬ್ಬಿಣದ ಅಂಶ ನಮ್ಮ ಬಾಡಿಗೆ ಹೋಗಿ ಹತ್ಕೋಬೇಕಲ್ಲ ಅದು ಸೇರೋದಿಲ್ಲ. ಅದರ ಸಲುವಾಗಿ ನಾವು ಟೀ ಕಾಫಿಯನ್ನ ಅವಾಯ್ಡ್ ಮಾಡಬೇಕು ಆಹಾರ ತಗೊಂಡ ಆದ್ಮೇಲೆ.
1: ಮೇಡಮ್, ಈಗ ಐರನ್ ಟ್ಯಾಬ್ಲೆಟ್ ಹಾಗೇನೆ ಫೋಲಿಕ್ ಆಮ್ಲದ ಒಂದು ಟ್ಯಾಬ್ಲೆಟ್ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಯಾರು ಈ ಮಾತ್ರೆಗಳನ್ನ ತೆಗೆದುಕೊಳ್ಬೇಕು, ಯಾವ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕು ಅಂತ ಅದರ ಬಗ್ಗೆ ತಿಳಿಸ್ಕೊಡೋದಾದ್ರೆ?
2: ಆಕ್ಚುಲಿ ನಾವು ಈಗ ಅನಿಮಿಯಾ ಆಗಿದೆ ಅಂತ ಹೇಳಿ ಡಿಸೈಡ್ ಆದ್ಮೇಲೆ ಅವರಿಗೆಲ್ಲರಿಗೂ ರಕ್ತ ಪರೀಕ್ಷೆ ಮಾಡ ರಕ್ತ ಪರೀಕ್ಷೆ ಆದ್ಮೇಲೆ ಅವರಿಗೆ ಯಾವ ಸ್ಟೇಜ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಅಂದ್ರೆ ಸಿವಿಯರಿಟಿ ಗೊತ್ತಾಗುತ್ತೆ, ಕಡಿಮೆ ಇದೇನೋ ಜಾಸ್ತಿ ಇದೇನೋ ಅಂತ. ಒಬ್ಬೊಬ್ಬರಿಗೆ ನಾವು ಬರೀ ಟ್ಯಾಬ್ಲೆಟ್ ಮುಖಾಂತರನೇ ಟ್ರೀಟ್ಮೆಂಟ್ ಕೊಡ್ತೀವಿ, ಒಬ್ಬೊಬ್ಬರಿಗೆ ಅದರದ್ದು ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ, ಆಮೇಲೆ ಒಬ್ಬೊಬ್ಬರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಎಲ್ಲ ಮಾಡಬೇಕಾಗುತ್ತೆ. ಈಗ ಯಾರಿಗೆ ಕಡಿಮೆ ಪ್ರಮಾಣದ ಇರುತ್ತಲ್ವಾ, ಅರೌಂಡ್ 9-11 ವರೆಗೂ ಯಾರಿಗಾದ್ರೂ ಇದ್ರೆ ಹಿಮೋಗ್ಲೋಬಿನ್, ಅವರಿಗೆ ನಾವು ಟ್ಯಾಬ್ಲೆಟ್ ಮುಖಾಂತರ ಅದನ್ನ ಇಂಪ್ರೂವ್ ಮಾಡಬಹುದು. ಅವರಿಗೆ ನಾವು ಐರನ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಅದರ ಜೊತೆನು ಯಾಕಂದ್ರೆ ಈಗ ಹಿಮೋಗ್ಲೋಬಿನ್ ರೆಡಿ ಆಗಬೇಕು ಅಂತಂದ್ರೆ ಅವರಿಗೆಲ್ಲ ಬೇರೆ ವಿಟಮಿನ್ಸ್ ಕೂಡ ಬೇಕಾಗುತ್ತೆ. ಈಗ ಫೋಲಿಕ್ ಆಸಿಡ್ ಆಗಲಿ, ವಿಟಮಿನ್ B12 ಆಗಲಿ, ಇದೆಲ್ಲ ಬೇಕಾಗುತ್ತೆ. ಅದರ ಸಲುವಾಗಿ ನಾವು ಐರನ್ ಅದರ ಜೊತೆ ಬೇರೆ ಸಪ್ಲಿಮೆಂಟ್ಸ್ ಕೊಡ್ತೀವಿ.
1: ಮೇಡಮ್, ಈಗ ಕೆಲವೊಬ್ಬರು ವೈದ್ಯರ ಒಂದು ಸಲಹೆಯನ್ನ ತೆಗೆದುಕೊಳ್ಳದೆ ಈ ಒಂದು ಕಬ್ಬಿಣದ ಮಾತ್ರೆಗಳನ್ನ ಐರನ್ ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಳ್ತಾ ಇರ್ತಾರೆ. ಸ್ವತಃ ಹೀಗೆ ಮಾತ್ರೆ ತೆಗೆದುಕೊಳ್ಳೋದು ಎಷ್ಟು ಸರಿ ಅಂತ?
2: ಇದು ಸರಿ ಅಲ್ಲ ಆಕ್ಚುಲಿ. ಯಾಕಂದ್ರೆ ಏನೇ ಆಗ್ಲಿ ನಮ್ಗೆ ಈಗ ಅನಿಮಿಯಾ ಆಗಿದೆ ಅಂತಂದ್ರೆ ಅದು ಎಷ್ಟ್ರ ಮಟ್ಟಿಗೆ ಆಗಿದೆ, ಆಮೇಲೆ ಯಾವ ಕಾರಣಕ್ಕೆ ಆಗಿದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಒಬ್ಬೊಬ್ಬರಿಗೆ ಡೆಫಿಷಿಯನ್ಸಿಲಿಂದಾನೆ ಆಗಿರ್ಬೋದು, ಅಂದ್ರೆ ಅವರು ಸರಿಯಾಗಿ ತಗೊಳ್ಳಿಲ್ಲ ಅಂತಂದ್ರೇನು ಆಗಿರ್ಬೋದು. ಒಬ್ಬೊಬ್ಬರಿಗೆ ಏನಿರುತ್ತೆ, ಬ್ಲೀಡಿಂಗ್ ಆಗ್ತಾ ಇರ್ಬೋದು, ಪೈಲ್ಸ್ ಇರ್ಬೋದು, ಅಥವಾ ಹಿಮೋಗ್ಲೋಬಿನೋಪತೀಸ್ ಅಂತೀವಿ, ಆ ತರ ಏನಾದ್ರೂ ಇದ್ರೆ ಅದನ್ನ ನಾವು ಸರಿಯಾಗಿ ಪತ್ತೆ ಹಚ್ಚಿದೆ ಆಮೇಲೆ ಟ್ರೀಟ್ಮೆಂಟ್ ತಗೋಬೇಕು. ಅದಕ್ಕೆ ಸಾಧ್ಯವಾದಷ್ಟು ವೈದ್ಯರ ಸಲಹೆ ಮೇರೆನೆ ತಗೊಂಡ್ರೆ ಒಳ್ಳೇದು.
1: ಮೇಡಮ್, ಈಗ ಅನಿಮಿಯಾ ಇದೆ ಅಂತ ಖಚಿತಪಡಿಸಿಕೊಳ್ಳೋದಕ್ಕೆ ಕೆಲವೊಂದು ಪರೀಕ್ಷೆ ಮಾಡಲಾಗುತ್ತೆ ಅಂತ ತಾವು ತಿಳಿಸಿದ್ರೆ, ಯಾವ ಯಾವ ರಕ್ತ ಪರೀಕ್ಷೆಗಳನ್ನ ಮಾಡಲಾಗುತ್ತೆ ಮೇಡಮ್?
2: ಈಗ ನಾವು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತೀವಿ, ಅದರೊಳಗಡೆ ಹಿಮೋಗ್ಲೋಬಿನ್, ಪ್ಲೀಟ್ಲೆಟ್, WBC ಅದೆಲ್ಲ ಟೆಸ್ಟ್ ಮಾಡಲಾಗುತ್ತೆ. ಆಮೇಲೆ ಈಗ ಅದರೊಳಗಡೆ ಹಿಮೋಗ್ಲೋಬಿನ್ ಕಡಿಮೆ ಬಂತು ಅಂದ್ರೆ ಅದನ್ನ ಕಾರಣ ಪತ್ತೆ ಹಚ್ಚೋ ಸಲುವಾಗಿ ಮತ್ತೆ ನಾವು ಯೂರಿನ್ ಟೆಸ್ಟ್ ಅನ್ಬೋದು, ಪೆರಿಫೆರಲ್ ಸ್ಮಿಯರ್ ಆಗ್ಬೋದು, ಆಮೇಲೆ ಬೇರೆ ಬೇರೆ ತರದ ನೆಸೆಸರಿ ಇದ್ದವರಿಗೆ ಅವ್ರ ಬ್ಲಡ್ ಒಳಗಡೆ ಐರನ್ ಅಂಶ ಎಷ್ಟಿದೆ, ಫೆರಿಟಿನ್ ಅಂಶ ಎಷ್ಟಿದೆ, ಆಮೇಲೆ ಐರನ್ ಬೈಂಡಿಂಗ್ ಕೆಪಾಸಿಟಿ ಅದೆಲ್ಲ ತಿಳ್ಕೊಬೇಕಾಗುತ್ತೆ ಒಬ್ಬೊಬ್ಬರಿಗೆ. ಅವ್ರು ಯಾರಿಗೆ ನೆಸೆಸರಿ ಇರುತ್ತಲ್ಲ ಅವ್ರಿಗೆ ನೋಡಿಕೊಂಡು ಈ ಟೆಸ್ಟ್ ಅನ್ನು ಮಾಡುತ್ತೆ. ಇದ್ರ ಜೊತೆ ಯೂರಿನ್ ಟೆಸ್ಟ್, ಸ್ಟೂಲ್ ಟೆಸ್ಟ್ ಅದೆಲ್ಲನೂ ಮಾಡಲಾಗುತ್ತೆ.
1: ಮೇಡಮ್, ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಒಂದು ರಕ್ತಹೀನತೆ ಅನ್ನುವಂಥದ್ದು ಕಂಡು ಬರುತ್ತೆ, ಅಂತಹ ಸಂದರ್ಭದಲ್ಲಿ ಅಲ್ಲಿನ ಕುಟುಂಬದವರು ಅದನ್ನ ತಡೆಗಟ್ಟುವಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸಬೇಕು, ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಬೇಕು ಅಂತ?
2: ಎಲ್ಲರದ್ದು ಸ್ಟಾರ್ಟ್ ಆಗೋದು ಅದೇ, ಸಮತೋಲನ ಆಹಾರ ಮತ್ತೆ ಪೌಷ್ಟಿಕಾಂಶ ಇರೋ ಆಹಾರವನ್ನ ಅವರು ಸೇವಿಸಿಕೊಳ್ಬೇಕು. ಆಮೇಲೆ ಅವರಿಗೆ ಯಾವ್ದಾದ್ರು ಸಿಂಪ್ಟಮ್ಸ್, ಈಗೇನಾದ್ರೂ ವೀಕ್ನೆಸ್ ಅಂತ ಇದೆ, ತಲೆ ಸುತ್ತು ಬರ್ತಾ ಇದೆ ಅಂತಂದ್ರೆ ಅವ್ರು ಹೋಗಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ಕೋಬೇಕು. ಆಮೇಲೆ ಈಗಂತೂ ನೀವು ನೋಡ್ತಾ ಇದ್ದೀರಿ ತುಂಬಾ ಹೆಲ್ತ್ ಚೆಕ್ಅಪ್ಸ್, ಈವನ್ ಗೌರ್ಮೆಂಟ್ ದವರು ತುಂಬಾನೇ ಕ್ಯಾಂಪ್ಸ್ ಅದೆಲ್ಲ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಒಳಗಡೆನು ಹಿಮೋಗ್ಲೋಬಿನ್ ಎಲ್ಲ ಚೆಕ್ಅಪ್ ಆಗ್ತಾ ಇದೆ, ಅವರು ಅದನ್ನು ಹೋಗಿ ಚೆಕ್ ಚೆಕಪ್ ಮಾಡಿಸ್ಕೋಬೇಕು. ಆಮೇಲೆ ಅವರಿಗೆ ಅನಿಮಿಯಾ ಅಂಥೇಳಿ ಕಂಡು ಹಿಡಿದ ಮೇಲೆ ಇದು ವೈದ್ಯರು ಯಾವ ರೀತಿ ಟ್ರೀಟ್ಮೆಂಟ್ ಹೇಳ್ತಾರೆ ಅದನ್ನು ತಗೊಳ್ಬೇಕು. ಆಮೇಲೆ ಒಬ್ಬೊಬ್ಬರಿಗೆ ಹುಕ್ವಮ್ ಇನ್ಫೆಸ್ಟೇಷನ್ ಎಲ್ಲ ಆಗ್ತಾ ಇರುತ್ತೆ, ಅದರ ಸಲುವಾಗಿ ಅವರು ಟ್ರೀಟ್ಮೆಂಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಗೌರ್ಮೆಂಟ್ದವರು, ಅದನ್ನು ಅವರು ತೆಗೆದುಕೊಳ್ಳಿ. ಆಮೇಲೆ ಇನ್ನೊಂದು ಮುಖ್ಯವಾದದ್ದು ಅಂತಂದರೆ ಪ್ರೆಗ್ನೆನ್ಸಿ ಡೆಲಿವರಿ ಟೈಮಲ್ಲೆಲ್ಲ ನಾವು ಸಪ್ಲಿಮೆಂಟೇಷನ್ ಏನು ಕೊಡ್ತೀವಲ್ಲ, ಐರನ್, ಕ್ಯಾಲ್ಶಿಯಂ, ಒಬ್ಬೊಬ್ಬರು ತಲೆ ಒಳಗಡೆ ಇದೆಯೇ ಇಲ್ಲ, ಅವ್ರು ತುಂಬ ಟ್ಯಾಬ್ಲೆಟ್ ತೊಗೊಂಡ್ರೆ ಬೇಬಿ ವೇಟ್ ಜಾಸ್ತಿ ಆಗುತ್ತೆ, ಬೇಬಿ ವೇಟ್ ಜಾಸ್ತಿಯಾಗಿ ಸಿಸೇರಿಯನ್ ಮಾಡ್ತಾರೆ ಅಂತ. ಇದು ಆ ಥರ ಏನು ವೇಟ್ ಜಾಸ್ತಿ ಮಾಡಲ್ಲ, ಯಾಕಂದರೆ ಪ್ರೆಗ್ನೆನ್ಸಿ ಒಳಗಡೆ ಏನಾಗುತ್ತೆ, ಅವ್ರದಿಗೆ ಇವರೆಷ್ಟು ಊಟ ಮಾಡ್ತಾರಲ್ಲ ಇವ್ರ ಮಗು ಮತ್ತು ಇವರಿಗೆ ಇಬ್ಬರಿಗೂ ಸಾಲೋದಿಲ್ಲ, ಜಾಸ್ತಿನೂ ತಗೋಬೇಕಾಗತ್ತೆ. ಅದರ ಸಲುವಾಗಿ ಐರನ್ ಟ್ಯಾಬ್ಲೆಟ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕೊಡ್ತಾ ಇರ್ತಾರೆ, ಇದರಿಂದ ಸಿಸೇರಿಯನ್ನ ಆಗೋದಿಲ್ಲ. ಆಮೇಲೆ ಏನಾಗುತ್ತೆ, ಡೆಲಿವರಿ ಟೈಮಲ್ಲಿ ಅನಿಮಿಯಾ ಇದ್ರೆ ತುಂಬ ರಕ್ತಸ್ರಾವ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ, ಅದನ್ನು ನಾವು ಪ್ರಿವೆಂಟ್ ಮಾಡೋ ಸಲುವಾಗಿ ಮುಂಜಾಗ್ರತೆ ವಹಿಸಿ ನಾವು ಕೊಡ್ತಾ ಇರೋದು. ಸೊ ಅದನ್ನು ಟ್ಯಾಬ್ಲೆಟ್ ತಗೋಬೇಕು. ಡೆಲಿವರಿ ಆದಮೇಲೆ ಕೂಡ ಅವರು ಬ್ರೆಸ್ಟ್ ಫೀಡಿಂಗ್ ಎಲ್ಲ ಮಾಡೋದಿರುತ್ತೆ, ಮಗುವಿಗೆ ಹಾಲು ಕುಡಿಸ್ಬೇಕು, ಅದರ ಸಲುವಾಗಿನೂ ನಾವು ಇನ್ನೊಂದು ಸ್ವಲ್ಪ ದಿವಸ ಅದನ್ನು ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತೀವಿ. ಇದೆಲ್ಲ ಕರೆಕ್ಟಾಗಿ ಅವರು ಫಾಲೋ ಮಾಡಿದರೆ ತಾಯಿ ಮತ್ತು ಮಗು ಇಬ್ಬರು ಸುರಕ್ಷಿತವಾಗಿ ಆರಾಮಾಗಿ ಇರ್ತಾರೆ.
1: ಮೇಡಮ್, ಇನ್ನು ಕಿಶೋರಿಯರು ಅಂದರೆ ಪ್ರೌಢಾವಸ್ಥೆಯಲ್ಲಿರುವಂಥ ಹುಡುಗಿಯರು ಅವರ ಒಂದು ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಅವರ ಆರೋಗ್ಯ ಮತ್ತು ಅವರ ಒಂದು ಆಹಾರದ ಬಗ್ಗೆ ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಪೋಷಕರಾದವರು ಅಂತ?
2: ಈಗೀಗ ನೋಡಿ, ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ, ಮುಂಚೆಗಿಂತ ಈಗ ಅವರು ಬೇಗನೆ ವಯಸ್ಸಿನಲ್ಲೇ ಇದು ಮೆನಾರ್ಕಿ ಬರ್ತಾ ಇದೆ, ಅಂದರೆ ಅವರು ಮುಟ್ಟು ತುಂಬ ಬೇಗನೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದು ಆದಮೇಲೆ ಅವರಿಗೆ ಸ್ವಲ್ಪ ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಅದು ಹಾರ್ಮೋನ್ ಚೇಂಜಸ್ಲಿಂತನೂ ಆಗುತ್ತೆ. ಸ್ವಲ್ಪ ಸ್ವಲ್ಪ ಜನಕ್ಕೆ ತಿಂಗಳ ತಿಂಗಳ ಕರೆಕ್ಟಾಗಿ ಬರೋದಕ್ಕೆ ಟೈಮ್ ತಗೊಳ್ಳುತ್ತೆ. ಆಮೇಲೆ ಒಬ್ಬೊಬ್ಬರಿಗೆ ತುಂಬ ಹೆವಿಯಾಗಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ತುಂಬ ಹೆವಿ ಆಯಿತು ಅಂತಂದರೆ ಅವರು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು. ಒಬ್ಬೊಬ್ಬರು ನಿರ್ಲಕ್ಷ್ಯ ಮಾಡ್ತಾರೆ, ಏ ಇದು ಆಗುತ್ತೆ, ಹೀಗೆ ದೊಡ್ಡವರಾಗಿದ್ದಾರೆ, ಆಮೇಲೆ ಕ್ರಮೇಣ ನಮ್ಮ ತಾಯಿಗೂ ಹಂಗೆ ಆಗ್ತಾ ಇತ್ತು, ನಮ್ಮ ಅಜ್ಜಿಗೂ ಹಂಗೆ ಆಗ್ತಾ ಇತ್ತು, ಆಮೇಲೆ ಸರಿಯಾಯಿತು ಅಂತ. ಹಾಗೆ ಮಾಡಬಾರದು. ಅದು ಹಾರ್ಮೋನ್ ಚೇಂಜಸ್ ಇರ್ಬೋದು, ಬಟ್ ನೀವು ವೈದ್ಯರ ಸಲಹೆ ತೆಗೆದುಕೊಂಡು ಅದನ್ನು ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡು. ಒಬ್ಬೊಬ್ಬರಿಗೆ ನೋಡಿ ತುಂಬ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಒಬ್ಬೊಬ್ಬರಿಗೆ ನಾವು ಹೇಳೋದಿಲ್ಲ, ಇದೆಲ್ಲ ನಾರ್ಮಲ್ಲೇ ಇದೆ, ಜಸ್ಟ್ ನೀವು ತುಂಬ ಬ್ಲೀಡಿಂಗ್ ಆಗದೇ ಇರೋ ಹಾಗೆ ಸ್ವಲ್ಪ ಮೆಡಿಸಿನ್ ಕೊಡ್ತೀವಿ. ಅವರಿಗೆ ಅನಿಮಿಯಾ ಬರದೇ ಇರೋ ಹಾಗೆ ನಾವು ಮೆಡಿಸಿನನ್ನು ಕೊಟ್ಟು ಅವರ ಓವರ್ಆಲ್ ಹೆಲ್ತ್ ಇಂಪ್ರೂವ್ ಮಾಡೋದು ಇಂಪಾರ್ಟೆಂಟ್. ಯಾಕಂದರೆ ಯಾವುದೇ ಹೆಣ್ಮಗನೇ ಗಂಡ್ಮಗಳೇ ಅವರ ಅಡೋಲೆಸೆಂಟ್ ಪೀರಿಯಡ್ ಒಳಗಡೆ ಇರೋ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಆವಾಗ ಅವರು ಮುನ್ನೆಚ್ಚರಿಕೆ ತಗೊಂಡ್ರೆ ಮುಂದೆ ಏನು ದೊಡ್ಡ ಸಮಸ್ಯೆ ಅಥವಾ ಸಿವಿಯರ್ ಅನಿಮಿಯಾ ಆಗದೆ ಇರೋದನ್ನು ನಾವು ತಡೆಗಟ್ಟಬೇಕು.
1: ಮೇಡಮ್, ಈಗ ಅನಿಮಿಯಾ ಬಗ್ಗೆ, ಈ ಒಂದು ರಕ್ತಹೀನತೆಯ ಬಗ್ಗೆ ಜನರಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ, ತಾವು ವೈದ್ಯರಾಗಿ ಅದನ್ನು ಯಾವ ರೀತಿ ಗುರುತಿಸ್ತೀರಾ?
2: ಈಗ ಅನಿಮಿಯಾ ಅಂತಂದರೆ ಎಲ್ಲರೂ ಎಂದುಕೊಂತಾರೆ, ಮೇನ್ ಅಂದರೆ ಅನಿಮಿಯಾ ಆಗಿದೆ ಅಂತಂದರೆ ಐರನ್ ಟ್ಯಾಬ್ಲೆಟ್ ತಗೋಬೇಕು ಅಂತ. ಹೋಗಿ ಐರನ್ ಟ್ಯಾಬ್ಲೆಟ್ ತಗೊತಾರೆ, ಮತ್ತೆ ಸ್ವಲ್ಪ ದಿವಸನೇ ತಗೊಳ್ಳೋದು, ಮತ್ತೆ ಬಿಡೋದು, ಅಷ್ಟು ಮಾಡ್ತಾರೆ. ಅದು ಮಾಡೋದು ತಪ್ಪು. ಅದು ಅವರು ವೈದ್ಯರ ಹತ್ರ ಬಂದು, ನಾನು ಈಗಾಗಲೇ ಹೇಳಿದ ಥರ ಎಲ್ಲ ಏನೇನು ಟೆಸ್ಟ್ ಇದೆ ಎಲ್ಲ ಅದು ಮಾಡಿಕೊಂಡು ಕಾರಣ ಪತ್ತೆ ಹಚ್ಚಿಕೊಳ್ಳೋದು ಇಂಪಾರ್ಟೆಂಟ್. ಅದು ಯಾವ ಥರದ ಕಾರಣ ಇದೆ ಅಂತ ಅದರ ಪ್ರಕಾರ ನೀವು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ನಾವು ಟ್ಯಾಬ್ಲೆಟ್ ಕೊಟ್ಟರು ಅದು ಒಂದು 10 ಟ್ಯಾಬ್ಲೆಟ್ಗೆ 15 ಟ್ಯಾಬ್ಲೆಟಿಗೆ ನಾರ್ಮಲ್ ಆಗೋ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ನಾವು ತಿಂಗಳಾನುಗಟ್ಟಲೆ ಅವರಿಗೆ ಟ್ಯಾಬ್ಲೆಟ್ ಕೊಡ್ತಾ ಇರ್ತೀವಿ ಇಂಪ್ರೂವ್ ಆಗಲಿ ಅಂತ. ಅದು ಒಂದು ಅವರು ಕರೆಕ್ಟಾಗಿ ಫಾಲೋ ಮಾಡಬೇಕು, ಏನು ಟ್ರೀಟ್ಮೆಂಟ್ ಹೇಳುತ್ತಲ್ಲ ಅದು ಕರೆಕ್ಟಾಗಿ ತಗೋಬೇಕು. ಆಮೇಲೆ ಒಬ್ಬೊಬ್ಬರು ಟೆಸ್ಟ್ ಮಾಡಿಸ್ಕೊಳ್ಳೋದಿಲ್ಲ, ಏನು ಇದರಿಂದನೆಲ್ಲ ನೀವು ಟೆಸ್ಟ್ ಮಾಡಿಸಿನೂ ನೀವು ಇದೇ ಟ್ಯಾಬ್ಲೆಟ್ ಕೊಡೋದಲ್ಲ, ನಮಗೆ ಟ್ಯಾಬ್ಲೆಟೇ ಕೊಟ್ಬಿಡಿ ಡೈರೆಕ್ಟ್ ಅಂತಾರೆ. ಅದು ತಪ್ಪು. ಯಾಕಂದರೆ ಹಿಮೋಗ್ಲೋಬಿನೋಪತೀಸ್ ಅಂತೆಲ್ಲ ಇತ್ತು ಅಂತ ಅಂದರೆ ಅದನ್ನು ನಾವು ಸರಿಯಾಗಿ ಯಾವ ಥರ ಇದ್ದಿದೆ ಅಂತ ಹೇಳಿ ಅದರ ಪ್ರಕಾರ ಟ್ರೀಟ್ಮೆಂಟು ಕೊಡಬೇಕಾಗುತ್ತೆ. ಆಮೇಲೆ ಇನ್ನೂ ಒಂದು ಪ್ರೆಗ್ನೆನ್ಸಿ ಒಳಗಡೆನೂ ಒಮ್ಮೆ ಡೈರೆಕ್ಟಾಗಿ ಟ್ಯಾಬ್ಲೆಟ್ ಕೊಡೋದು ಸರಿಯಲ್ಲ. ಹಿಮೋಗ್ಲೋಬಿನೋಪತೀಸ್ ಏನಾದರೂ ಇದ್ದರೆ ಒಮ್ಮೊಮ್ಮೆ ಏನಾಗುತ್ತೆ, ತಾಯಿಯಿಂದ ಮಗುವಿಗೆ ಬರೋ ಚಾನ್ಸ್ ಇರುತ್ತೆ. ಈಗ ಅದರೊಳಗಡೆನೂ ಮೇಜರ್ ಟೈಪ್, ಮೈನರ್ ಟೈಪ್ ಅಂತ ಎರಡಿರುತ್ತೆ. ತಾಯಿಗೆ ಮೈನರ್ ಇತ್ತು ಅಂತಂದರೆ ಅದು ಕೂಡ ಮಗುವಿಗೆ ಬರ್ಬೋದು. ಅದರ ಸಲುವಾಗಿ ನಾವು ತಾಯಿಗೆ ಏನಾದರೂ ಹಿಮೋಗ್ಲೋಬಿನೋಪತಿ ಇತ್ತು ಅಂತಂದರೆ ಅವ್ರ ಹಸ್ಬೆಂಡು ಟೆಸ್ಟ್ ಮಾಡ್ತೀವಿ. ಇಬ್ಬರಿಗೂ ಬಂತು ಅಂತಂದರೆ ಆ ಮಗುವಿಂದು ಟೆಸ್ಟ್ ಮಾಡಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬೇಕೋ ಇಲ್ಲೋ ಅಂಥೇಳಿ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ನೀವು ಯಾವುದೇ ಇರಲಿ, ಫಸ್ಟ್ ವೈದ್ಯರು ಹೇಳಿದಾಗೆ ಟೆಸ್ಟ್ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಟ್ರೀಟ್ಮೆಂಟು ತಗೋಬೇಕು.
1: ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ರಕ್ತಹೀನತೆ ಅನಿಮಿಯಾ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಯಳ್ಳೂರು ಬೆಳಗಾವಿಯ ಹೆರಿಗೆ ಮತ್ತು ಪ್ರಸೂತಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆದಂತಹ ಡಾಕ್ಟರ್ ಗೀತಾಂಜಲಿ ತೋಟಗಿಯವರು. ಮೇಡಮ್, ಇನ್ನು ಅನಿಮಿಯಾ ಬಂದ್ರೆ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಸಾಕು ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ, ಆಹಾರದಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ತಾರೆ. ಈಗ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಸಾಕಾಗುತ್ತಾ ಅಥವಾ ಕೆಲವೊಮ್ಮೆ ವೈದ್ಯಕೀಯ ಚಿಕಿತ್ಸೆನೂ ಅವರಿಗೆ ಬೇಕಾಗುತ್ತಾ ಹೇಗೆ ಅಂತ?
1: ನಾನು ಈಗಾಗಲೇ ಹೇಳಿದ ಹಾಗೆ ಅದೇ ಅವ್ರ ಟ್ರೀಟ್ಮೆಂಟ್ ಅವ್ರದ್ದು ಎಷ್ಟು ಪ್ರಮಾಣ ಇದೆ ಸಿವಿಯರಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಆಮೇಲೆ ಅದು ಏನು ಕಾರಣ ಇದೆ ಅಂತ. ಈಗ ಒಬ್ಬೊಬ್ಬರಿಗೆ ಕಡಿಮೆ ಪ್ರಮಾಣದ ಅನಿಮಿಯಾ ಇತ್ತು ಅಂತಂದರೆ ಆಹಾರದ ಬದಲಾವಣೆ ಜೊತೆಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಇಷ್ಟೇ ಕೊಡಬೇಕಾಗುತ್ತೆ. ಅದರ ಮೇಲೆ ಕಮ್ಮಿ ಆಗಲಿಲ್ಲ ಅಥವಾ ತುಂಬ ಸಿವಿಯರ್ ಇತ್ತು ಅಂತಂದರೆ ಅವರಿಗೆ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ. ನಾವು ಕೇಳಿರಬೇಕು ಸಲೈನ್ ಒಳಗಡೆ ಹಾಕಿ ಇಂಜೆಕ್ಷನ್ ಕೊಟ್ಟರು ಅಂತ. ಅದು ಅವ್ರದ್ದು ಪ್ರಮಾಣದ ಪ್ರಕಾರ, ಹಿಮೋಗ್ಲೋಬಿನ್ ಪ್ರಮಾಣದ ಪ್ರಕಾರ ಎಷ್ಟು ಇಂಜೆಕ್ಷನ್ಸ್ ಕೊಡಬೇಕು, ಎಷ್ಟು ಡೋಸ್ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಲಾಗುತ್ತೆ. ಆಮೇಲೆ ಇನ್ನೊಬ್ಬರಿಗೆ ತುಂಬ ಸಿವಿಯರ್ ಆಗಿ ಅಂದರೆ ಹಿಮೋಗ್ಲೋಬಿನ್ 7 ಕಡಿಮೆ ಇದೆ, 5 ಕಡಿಮೆ ಇದೆ ಇರುತ್ತೆ, ಅಂಥ ಕಂಡೀಷನ್ ಒಳಗಡೆ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಎಲ್ಲ ಮಾಡಬೇಕಾಗುತ್ತೆ. ಸೊ ಇದರ ಜೊತೆಗೆ ಆಹಾರದ ಅಂತೂ ಅದು ನಾವು ಮಾಡ್ತಾನೆ ಇರಬೇಕು. ಅವರು ಕಡಿಮೆ ಪ್ರಮಾಣ ಇದ್ದವರು ಸಿವಿಯರಿಟಿ ಮೇಲೆ ಅದು ಯಾವುದು ಡಿಸಿಷನ್ ಆಗುತ್ತೆ ಅದರ ಪ್ರಕಾರ ಟ್ರೀಟ್ಮೆಂಟ್ ತಗೋಬೇಕು.
0: ಈಗ ಅನಿಮಿಯನ್ನ ತಡೆಗಟ್ಟಬೇಕು ಅನ್ನೋದಾದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವೇನಾದ್ರೂ ಬದಲಾವಣೆ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ಸರಳವಾಗಿ ಯಾವ ರೀತಿ ಬದಲಾವಣೆಯನ್ನ ಮಾಡ್ಕೊಳ್ಬಹುದು ಮೇಡಮ್?
1: ಈಗ ಅದೇ ಆಹಾರ ಆಕ್ಚುಲಿ ನಾವು ಇಲ್ಲಿ ಉತ್ತರ ಕರ್ನಾಟಕದೇನು ಆಹಾರ ಪದ್ಧತಿ ಇಲ್ಲದೆ ಅಲ್ಲ, ಅದು ತುಂಬ ಕರೆಕ್ಟ್ ಆಗಿದೆ. ನಾವು ಊಟ ಮಾಡೋದು ಜೋಳದ ರೊಟ್ಟಿ ಪಲ್ಲೆ, ಒಂದು ಕಾಳು ಪಲ್ಲೆ ಇರುತ್ತೆ, ಒಂದು ತಪ್ಪಲ ಪಲ್ಲೆ ಇರುತ್ತೆ, ಆಮೇಲೆ ಅನ್ನ ಮತ್ತು ಸಾರು. ಅದು ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಅಂದರೆ ಏನು, ನಮ್ಮ ಊಟದ ಒಳಗಡೆ ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು, ಕಾರ್ಬೋಹೈಡ್ರೇಟ್ ಆಗಲಿ, ಪ್ರೋಟೀನ್ ಆಗಲಿ, ಆಮೇಲೆ ಐರನ್ ಅಂಶ, ಅದೆಲ್ಲ ಕರೆಕ್ಟಾಗಿ ಸಮತೋಲನವಾಗಿ ತಗೋಬೇಕು. ಅದರ ಜೊತೆಗೆ ನೀವು ಸ್ವಲ್ಪ ಸ್ಪ್ರೌಟ್ಸ್ ಅಂತಾರಲ್ಲ ಅದನ್ನು ಸೇರಿಸ್ಕೋಬೇಕು. ಸಾಧ್ಯವಾದಷ್ಟು ಬೆಲ್ಲ ಇರೋ ಆಹಾರಗಳನ್ನು ಸೇವಿಸಬೇಕು. ಇದರ ಜೊತೆಗೆ ಅದೇ ಟೀ ಕಾಫಿ ಏನಿರುತ್ತಲ್ಲ ಅದು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ, ಹಾಲು ತಗೊತಾ ಇದ್ದರೂ ಅದು ಐರನ್ ಟ್ಯಾಬ್ಲೆಟ್ ಜೊತೆ ಎಲ್ಲ ತಗೋಬಾರದು. ಆಮೇಲೆ ಇದು ಆಹಾರ ಬೇಯಿಸೋದೆಲ್ಲ ಕಬ್ಬಿಣ ಪಾತ್ರೆಯೊಳಗಡೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ಸರ್ಕಾರದ ವತಿಯಿಂದ ಈ ಒಂದು ಅನಿಮಿಯಾ ನಿಯಂತ್ರಣಕ್ಕಾಗಿ ವಿವಿಧ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ, ಅವುಗಳ ಪ್ರಯೋಜನವನ್ನ ಸಾರ್ವಜನಿಕರು ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ಹೇಗೆ ಪಡೆಯಬಹುದು ಅಂತ?
1: ಆಕ್ಚುಲಿ ಇದರಿಂದ ಸರ್ಕಾರದವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಯಾರಾದರೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಅವರಿಗೆ ಕಾಲಕಾಲಕ್ಕೆ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡ್ತಾ ಇರುತ್ತೆ, ಅದ್ರ ಜೊತೆ ಬೇರೆದು ಎಲ್ಲ ಟೆಸ್ಟ್ ಮಾಡ್ತಾರೆ. ಆಮೇಲೆ ಅವರಿಗೆ ಸಪ್ಲಿಮೆಂಟ್ಸ್ ಕೊಡ್ತಾರೆ, ಪ್ರೆಗ್ನೆನ್ಸಿ ಒಳಗಡೆ ಐರನ್ನು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಎಲ್ಲ ಫ್ರೀ ಆಗಿ ಕೊಡ್ತಾರೆ, ಅದನ್ನು ಅವರು ಕರೆಕ್ಟ್ ಆಗಿ ತಗೊಳ್ಬೇಕು. ಮಕ್ಕಳಿಗೂ ಕೂಡ ಅವರಿಗೂ ಕಾಲಕಾಲಕ್ಕೆ ಚೆಕಪ್ ಮಾಡಿ ಅವರಿಗೂ ಎಲ್ಲ ಥರದ ಟ್ಯಾಬ್ಲೆಟ್ಸು ಹಿಮೋಗ್ಲೋಬಿನ್ ಇಂಪ್ರೂವ್ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಅದನ್ನು ಅವರು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು.
0: ಮೇಡಮ್, ಈಗ ಯಾರಿಗಾದರೂ ಈ ಒಂದು ಅನಿಮಿಯ ರಕ್ತಹೀನತೆ ಏನಾದರೂ ಲಕ್ಷಣಗಳು ಕಂಡುಬಂದರೆ, ಇವಾಗ ತಲೆ ಸುತ್ತೋದಾಗಿರ್ಬೋದು, ಸುಸ್ತಾಗ್ತಾ ಇರುವಂಥದ್ದಾಗಿರ್ಬೋದು, ಇದು ಸಾಮಾನ್ಯ ಲಕ್ಷಣ ಅಂತೇಳಿ ಕಡೆಗಣಿಸದೆ ಯಾವಾಗ ತಕ್ಷಣ ವೈದ್ಯರನ್ನು ಸಂಪರ್ಕ ಮಾಡಬೇಕು ಅಂತ?
1: ಈಗ ಅನಿಮಿಯಾ ಸಿವಿಯರಿಟಿ ತುಂಬ ಜಾಸ್ತಿ ಆಗ್ತಾ ಹೋದ್ಮೇಲೆ ಅವರಿಗೆ ಅದೇ ನಡೆದಾಡೋಕ್ಕಾಗೋದಿಲ್ಲ, ಬ್ರೆತ್ಲೆಸ್ನೆಸ್ ಅಂದರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಹೃದಯ ಬಡಿತ ಹೆಚ್ಚಿಗಾಗುತ್ತೆ, ಆ ಕಂಡೀಷನ್ ಒಳಗಡೆ ಅವರು ಇಮಿಡಿಯೇಟ್ ಆಗಿ ಹೋಗಿ ವೈದ್ಯರ ಹತ್ರ ಚಿಕಿತ್ಸೆ ತಗೊಳ್ಬೇಕು. ಅವರಿಗೆ ಯಾಕಂದರೆ ಅಡ್ಮಿಟ್ ಮಾಡಿ ನಾವು ಬೇರೆದೆಲ್ಲ ಮುಂದಿನ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಅದರ ಸಲುವಾಗಿ ಬೇಗನೆ ಹೋಗಿ ಅವರು ಅಪ್ರೋಚ್ ಆಗಬೇಕು.
0: ಮೇಡಮ್, ಈಗ ಕೆಎಲ್ಇ ಶತಮಾನೋತ್ಸವ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನಲ್ಲಿ ಅನಿಮಿಯಾಕ್ಕೆ ಸಂಬಂಧಿಸಿದಂತೆ, ರಕ್ತಹೀನತೆಗೆ ಸಂಬಂಧಿಸಿದಂತೆ ಇವೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ ಅಂತ?
1: ಅಲ್ಲಿ ನಾವು ಎಲ್ಲ ಥರದ ಟೆಸ್ಟ್ಗಳು ಮಾಡೋ ಸೌಲಭ್ಯ ಇದೆ. ಅಲ್ಲೂ ನಾವು ಆವಾಗವಾಗ ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಮಾಡ್ತಾ ಇರ್ತೀವಿ, ಫ್ರೀ ಕ್ಯಾಂಪ್ಸ್ ಎಲ್ಲ, ಅದರದನ್ನು ಅವರು ಉಪಯೋಗ ತೆಗೆದುಕೊಳ್ಬೋದು. ಆಮೇಲೆ ಕಾಲಕಾಲಕ್ಕೆ ಬಂದು ಅವರು ಚೆಕಪ್ಸ್ ಎಲ್ಲ ಮಾಡ್ಕೋಬೋದು, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಎಲ್ಲ ಥರದ್ದು ಟೆಸ್ಟ್ ಇದೆ. ಆಮೇಲೆ ಬೇಕಾಯಿತು ಅಂತಂದರೆ ಅವರಿಗೆ ನಾವು ಅಡ್ಮಿಟ್ ಮಾಡಿಕೊಂಡು ಬ್ಲಡ್ ಹಾಕೋದಾಗಲಿ ಅಥವಾ ಇಂಜೆಕ್ಷನ್ಸ್ ಕೊಡೋದು ಎಲ್ಲನೂ ಸೌಲಭ್ಯ ಇದೆ. ಅಲ್ಲಿ ನಾವು ಯೂಶ್ವಲಿ ಎಲ್ಲ ಕಂಪ್ಲೀಟ್ ಬ್ಲಡ್ ಕೌಂಟ್ ಆಗಲಿ, ಯೂರಿನ್ ಟೆಸ್ಟು, ಆಮೇಲೆ ಸ್ಟೂಲ್ ಟೆಸ್ಟ್ ಮಾಡೋದು, ಸೀರಮ್ ಅದು ಐರನ್ ಟೆಸ್ಟ್, ಫೆರಿಟಿನ್ನು, ಟೋಟಲ್ ಐರನ್ ಬೈಂಡಿಂಗ್ ಕೆಪಾಸಿಟಿ ಟೆಸ್ಟ್, ಪೆರಿಫೆರಲ್ ಸ್ಮಿಯರ್, ಇದೆಲ್ಲನೂ ಟೆಸ್ಟ್ ಮಾಡ್ತೀವಿ.
0: ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಕೇಳಿ ವಣುದಿನಿಯ ಮೂಲಕ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಎಲ್ಲರೂ ಈಗ ಅನಿಮಿಯ ಸಂಬಂಧಪಟ್ಟಂತೆ ಅಂತಂದ್ರೆ ಪೌಷ್ಟಿಕ ಆಹಾರ ತೆಗೆದುಕೊಳ್ಬೇಕು. ಆಮೇಲೆ ಅನಿಮಿಯ ಬಂದ ಮೇಲೆನೆ ತಗೋಬೇಕು ಅಂತಲ್ಲ, ಡೈಲಿ ರುಟೀನ್ ಒಳಗಡೆನೆ ಸಮತೋಲನ ಆಹಾರ, ಪೌಷ್ಟಿಕಾಂಶ ಇರೋ ಆಹಾರ, ಆಮೇಲೆ ಕಬ್ಬಿಣ ಅಂಶ ಇರೋದು, ಎಲ್ಲಾ ವಿಟಮಿನ್ ಸಪ್ಲಿಮೆಂಟೇಶನ್ ನಮಗೆ ಸಿಗಬೇಕು, ಆ ತರದ ಆಹಾರವನ್ನ ಸೇವಿಸಬೇಕು. ಸ್ಪೆಷಲಿ ಹೆಣ್ಣು ಮಕ್ಕಳು ಎಲ್ಲರ ಜೊತೆ ತಮ್ಮದು ದೇಹದ ಬಗ್ಗೆ ಕಾಳಜಿ ವಹಿಸಿ ಸಮತೋಲನ ಆಹಾರ ಸೇವಿಸಬೇಕು. ಆರೋಗ್ಯಕರ ತಾಯಿ ಇದ್ರೆ ಆರೋಗ್ಯಕರ ಮಗು ಮತ್ತೆ ಆರೋಗ್ಯಕರ ಕುಟುಂಬ ಆಗುತ್ತೆ. ಅದರ ಸಲುವಾಗಿ ಎಲ್ಲರೂ ತಮ್ಮ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿ ತಗೋಬೇಕು ಅಂತ ಕೇಳ್ಕೊಳ್ತೀನಿ.
0: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮದಲ್ಲಿ ಅನಿಮಿಯ ಅಂದ್ರೇನು, ಅದು ಯಾಕೆ ಬರುತ್ತೆ, ಅದರಿಂದ ಉಂಟಾಗುವ ತೊಂದರೆಗಳು, ಅದನ್ನ ಆಹಾರದಿಂದ ಯಾವ ರೀತಿ ಸರಿಪಡಿಸಿಕೊಳ್ಳಬಹುದು, ಹಾಗೇನೆ ಅದಕ್ಕಿರುವಂತಹ ಚಿಕಿತ್ಸೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು.
1: ಧನ್ಯವಾದಗಳು.

0: ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
1: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಆಗ್ತಾನೆ, ಹಾಕಿಸ್ಕೋಬೇಕು. ದೇವ್ರಿಚ್ಚಿಯ ಈ ಬೊಂಬೆ ಹೇಳ್ತದೆ, ಹಿಡ್ಕೋ ಹಿಡ್ಕೋ ಹಿಡ್ಕೋ ಬೊಂಬೆಯಾ.

ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ಏನು ತೋನಗಿದ್ದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ಕೇಳಿ ನೀವು ಎಂಜಾಯ್ ಮಾಡಿ ಬರ್ತಾ ಇದ್ದಾರೆ. ಗಣಪ ಎಲ್ಲರ ಮನೆಯಲ್ಲಿ ಫುಲ್ ಬಿಸಿ ಆಗಿದ್ದೀರಾ. ಗಣಪನ ವೆಲ್ಕಮ್ ಮಾಡಲಿಕ್ಕೆ ನೀವು ಮಾಡ್ತಾ ಇದ್ದೀರಾ ಕಂಪ್ಲೀಟ್ ಆದ ತಯಾರಿಕೆ. ಸೊ ಸ್ನೇಹಿತರೆ, ಅಂಥ ತಯಾರಿಕೆಯಲ್ಲಿ ಉತ್ತಮ ಗೀತೆಗಳು. ಹಾಗೆ ಆತ್ಮೀಯ ಸ್ನೇಹಿತರೆ, ನಾನು ಗಣಪತಿಗೆ ಹೊರಗೆ ಹೋಗ್ತಾ ಇದ್ದೇನೆ, ಮುಂದಿನ ವಾರ ಇರುವುದಿಲ್ಲ. ಸೊ ಒಳ್ಳೊಳ್ಳೆ ಗೀತೆಗಳನ್ನು ನಿಮಗೋಸ್ಕರ ಸಂಗ್ರಹಿಸಿ ಇಟ್ಟಿದ್ದೇನೆ, ಕೇಳಿ ಮಜಾ ಮಾಡಿ. ನಿಮ್ಮ ಮನೆಯಲ್ಲಿ ದಿನವೋ ದಿನವೋ ಚೈತ್ರವೋ ಈ ಅಲಂಕಾರ ನೀವು ಮಾಡ್ತಾ ಇದ್ದೀರಾ ತಮ್ಮ ಮನೆಯಲ್ಲಿ ಗಣಪ ಬರಲಿಕ್ಕೆ. ಅದೇ ಅಲಂಕಾರ ತಮ್ಮ ಮನಸ್ಸಿನಲ್ಲಿಯೂ ಕೂಡ ಮಾಡಿಕೊಳ್ಳಿ. ಏಕೆಂದರೆ ಗಣಪ ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ನಿಮ್ಮ ಮನಸ್ಸಲ್ಲಿಯೂ ಸ್ಥಾಪನೆ ಆಗುತ್ತಾನೆ. ಆ ಮನಸ್ಸಲ್ಲಿ ಸ್ಥಾಪನೆ ಮಾಡೋ ಗಣಪನಿಗೆ ನೀವು ಮಾಡಬೇಕಾದದ್ದು ಸಿಂಪಲ್, ಭಕ್ತಿಯ ಅಲಂಕಾರ ಮಾಡಿ. ಯಜಮಾನ ಚಿತ್ರದ ಈ ಗೀತೆಯೊಂದಿಗೆ ಆರಂಭವಾಗ್ತಾ ಇದೆ ಕಾರ್ಯಕ್ರಮ. ನಮ್ಮ ಮನೆಯಲ್ಲಿ ಕೇಳಿ ಮಜಾ ಮಾಡಿ.

ಸೊ ಆತ್ಮೀಯ ಸ್ನೇಹಿತರೆ, ಗಣಪ ಬರ್ತಾ ಇದ್ದಾರೆ ತಮ್ಮ ಮನೆಗೆ. ತಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ತಮ್ಮ ಮನೆಯನ್ನು ತಾವು ಯಾವ ರೀತಿ ಅಲಂಕಾರ ಮಾಡ್ತಾ ಇದ್ದೀರಾ, ಹಾಗೆ ತಮ್ಮ ಮನಸ್ಸಿನಲ್ಲಿಯೂ ಕೂಡ ಗಣಪನ ಸ್ಥಾಪನೆ ಮಾಡಲಿಕ್ಕೆ ಭಕ್ತಿಯ ಅಲಂಕಾರ ಮಾಡಿ ಅಂತ ಹೇಳಿದೆ. ಸೊ ಆತ್ಮೀಯ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ದಿನವೂ ದಿನವೂ ಈಗಿರೋ ಈ ಒಂದು ಭಕ್ತಿಯ ವಾತಾವರಣ ಸದಾ ಇರಲಿ. ಗಣಪ ಬಂದು ವಿಘ್ನ ಹರ್ತ ಅಂತ ಪ್ರೀತಿಯಿಂದ ಹೇಳ್ತಾರೆ ನಮ್ಮ ಗಣಪನಿಗೆ. ಸೊ ತಮ್ಮ ಜೀವನದಲ್ಲಿರೋ ಎಲ್ಲ ವಿಘ್ನ ಹರ್ತ ಆಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ವರ್ಷದ 9ನೇ ತಿಂಗಳಿನ 11ನೇ ದಿನ ಶುಭ ಶುಕ್ರವಾರ ಸೆಪ್ಟೆಂಬರ್ 11, 2026 ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಉತ್ತಮ ಗೀತೆಗಳ ಲೈನಪ್ಪು ಕೇಳಿ. ಮುಂದಿನ ಗೀತೆ ಬರ್ತಾ ಇದೆ ಶ್ರೀ ಮಂಜುನಾಥ ಚಿತ್ರದ್ದು ಓಂ ಮಹಾಪ್ರಾಣದೀಪಂ. ರಾಜಶ್ರೀ ಅವರು ಬರ್ತಾ ಇದ್ದಾರೆ ಗಣಪ ಅಂತ ಪ್ರೀತಿಯಿಂದ ತಿಳಿಸಿದ್ದಾರೆ. ಎಸ್, ಗಣಪ ಬರ್ತಾ ಇದ್ದಾರೆ, ಎಲ್ಲರ ಮನೆಗೂ ಬರ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಎಲ್ಲರ ಮನಸ್ಸಲ್ಲಿಯೂ ಬರಲಿ ಅಂತ ನನ್ನ ಒಂದೇ ಒಂದು ಗುರಿ. ಎಸ್, ತಾವು ನಂಬಿರೋ ಆ ಗಣಪ ತಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ತಮ್ಮ ಮನಸ್ಸಿನಲ್ಲಿಯೂ ಬಂದರೆ ಈ ದೇಹ ದೇವಾಲಯ ಆಗಲಿಕ್ಕೆ ಭಾಳ ಲೇಟ್ ಆಗೋದಿಲ್ಲ. ಸೊ ಸ್ನೇಹಿತರೆ, ಗುರಿ ಜೀವನದ್ದು ಇದೇ ಇರಬೇಕು, ತಮ್ಮ ದೇಹ ದೇವಾಲಯ ಮಾಡ್ಕೊಳ್ಳೋದು. ಹಾಡನ್ನು ಕೇಳಿ ಮಜಾ ಮಾಡಿ.

0: la Marta. Pom pom pom pom pom pom pom
1: pom pom pom pom pom pom pom pom pom. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ಗೀತೆಗಳು ನನ್ನ ಕಡೆಯಿಂದ ತಾವು ಕೇಳಿ ಎಂಜಾಯ್ ಮಾಡಿ. ಹೌದು, ಮನೆಯಲ್ಲಿ ತಾವು ಎಲ್ಲರೂ ಬ್ಯುಸಿಯಾಗಿದ್ದೀರಾ. ಸೊ ಆತ್ಮೀಯ ಸ್ನೇಹಿತರೆ, ಆ ಗಣಪನ ಅಲಂಕಾರದಲ್ಲಿ ತಾವೆಲ್ಲರೂ ಬ್ಯುಸಿಯಾಗಿದ್ದೀರಾ. ಸೊ ಬರ್ತಾ ಇದೆ ಚಂದ್ರಕಾಂತ್ ಬಡ್ಗಾವಿಯವರೇ, ಇವತ್ತು ರಿಕ್ವೆಸ್ಟ್ ಇಲ್ಲ. ನಿನ್ನೆ ಯಾಕೆ ನೀವು ಯಾರೂ ಭಾಗವಹಿಸಲಿಲ್ಲ? ಭಾಳ ಬೇಜಾರಾಯಿತು. ನೇರ ಫೋನಿನ ಕಾರ್ಯಕ್ರಮ ಭಾಳ ಗಂಭೀರವಾದ ಒಂದು ವಿಷಯ ಇತ್ತು ಸ್ನೇಹಿತರೆ, ವಿಶ್ವ ಆತ್ಮಹತ್ಯೆ ತಡೆ ದಿನ. ಇರಲಿ, ಏನೂ ಪ್ರಾಬ್ಲಮ್ ಇಲ್ಲ. ಇವತ್ತಿನ ದಿನ ಎಲ್ಲ ಗೀತೆಗಳು ನನ್ನ ಕಡೆಯಿಂದ ತಾವು ಕೇಳಿ ಎಂಜಾಯ್ ಮಾಡಿ. ಹಾಗೆ ನಾನು ಹೋಗ್ತಾ ಇದ್ದೇನೆ ಗಣಪನೆಯ ಒಂದು ತರಲಿಕ್ಕೆ ನಮ್ಮ ಊರ ಮುಂಬೈಗೆ ಹೋಗ್ತಾ ಇದ್ದೇನೆ. ಒಂದು ವಾರ ಇರೋದಿಲ್ಲ ಆತ್ಮೀಯ ಸ್ನೇಹಿತರೆ. ಉತ್ತಮ ಗೀತೆಗಳು ನಿಮಗೋಸ್ಕರ ಲೈನ್ಡ್ ಅಪ್ ಇವೆ, ಕೇಳಿ ಎಂಜಾಯ್ ಮಾಡಿ.

ಎಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು, ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ

ಆತ್ಮೀಯ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆಗಳನ್ನು ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಅಡ್ವಾನ್ಸ್ನಲ್ಲಿ ಶುಭಾಶಯಗಳು. ರಜೆ ಇರುತ್ತೆ ನನಗೆ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ಮುಂದಿನ ಇಡೀ ವಾರ ಇರೋದಿಲ್ಲ, ಊರಿಗೆ ಹೋಗ್ತಾ ಇದ್ದೇನೆ. ತಾವೆಲ್ಲರೂ ತಮ್ಮ ಮನೆಯಲ್ಲಿ ಗಣಪ ತರೋ ಆ ಒಂದು ಏನಂತಾರೆ ಅಲಂಕಾರದಲ್ಲಿ ವ್ಯಸ್ತವಾಗಿದ್ದೀರಾ ನನಗೂ ಗೊತ್ತು. ಆತ್ಮೀಯ ಸ್ನೇಹಿತರೆ, ಜೀವ ಕೊಟ್ಟವಳು ಅನ್ನೋ ಒಂದು ಹಾಡು ಪೊಗರು ಚಿತ್ರದ್ದು, ತಮ್ಮ ಪ್ರೀತಿಯ ತಾಯಂದಿರಿಗೆ ಹಾಗೂ ನನ್ನ ಫೇವ್ರೇಟ್ ಗೀತೆ ಅಂತ ರಾಜಶ್ರೀಯವರು. ಎಸ್ ರಾಜಶ್ರೀಯವರೇ, ಜೈ ಶ್ರೀರಾಮ್, ಜೈ ಜಿನೇಂದ್ರ. ಆ ಒಂದು ನೋಡಿಲ್ಲ ಮೆಸೇಜು, ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದಿತ್ತು ಆಗದು ಇಂದು ಮತ್ತೆ ಯಾವುದು? ಹಾಂ, ಶಿವ ಶಿವ, ಗೊತ್ತಾಯಿತು. ಸೊ ಸ್ನೇಹಿತರೆ, ಉತ್ತಮ ಗೀತೆಗಳು ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೇನೆ. ಹಾಗೆ ನಿಮ್ಮ ಮನೆಯಲ್ಲಿ ಗಣಪತಿ ಬಪ್ಪ ಬರ್ತಾ ಇದ್ದಾರೆ, ಆ ಒಂದು ಸಂದರ್ಭದಲ್ಲಿ ಅಲಂಕಾರ ಮಾಡ್ತಾ ಬ್ಯುಸಿ ಆಗಿದ್ದೀರಾ ನೀವೆಲ್ಲರೂ, ನಿಮಗೋಸ್ಕರ ಒಳ್ಳೊಳ್ಳೆ ಗೀತೆಗಳ ಲೈನಪ್ ನಾನು ಮಾಡಿದ್ದೇನೆ, ಅದನ್ನು ತಾವು ಕೇಳಿ ಎಂಜಾಯ್ ಮಾಡಿ. ಸ್ನೇಹಿತರೆ, ಮುಂದಿನ ಗೀತೆ ಈಗ ಪ್ರಸಾರ ಮಾಡ್ತಾ ಇದೆ, ಜೀವ ಕೊಟ್ಟವಳು ಅನ್ನೋ ಒಂದು ಸುಮಧುರವಾದ ಗೀತೆ. ಸೊ ಆತ್ಮೀಯರೇ, ಮತ್ತೆ ಹೇಳ್ತಾ ಇದ್ದೇನೆ, ಮುಂದಿನ ವಾರ ಇರುವುದಿಲ್ಲ, ಒಳ್ಳೊಳ್ಳೆ ಗೀತೆಗಳು ನಿಮಗೋಸ್ಕರ ಬರುತ್ತೆ, ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಆತ್ಮೀಯರೇ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ, ಉತ್ತಮ ಗೀತೆಗಳು ನನ್ನ ಕಡೆಯಿಂದ ಇವತ್ತಿನ ದಿನ. ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಮುಂದಿನ ಹಾಡು ಜೇನಿನ ಗೂಡು ನಾವೆಲ್ಲ. ಕರೆ ಯಾರು ಮಾಡಿದರು? ಪಾ, ನಮ್ಮ ವಿಜಯಲಕ್ಷ್ಮಿಯವರು ಕರೆ ಮಾಡಿದ್ರೇನು. ನಾನು ಹೊರಗೆ ಹೋಗಿದ್ದೆ. ವಿಜಯಲಕ್ಷ್ಮಿಯವರೇ, ಯಾರಿಗೇನು ಕರೆ ಮಾಡಬೇಕು, ಈಗ ಆರಾಮ್ಸೆ ಕರೆ ಮಾಡಿ, ನಾನು ಈಗ ಜಸ್ಟ್ ಬಂದೆ. ಸೊ ಆತ್ಮೀಯ ಸ್ನೇಹಿತರೆ, ಹಬ್ಬ ಚಿತ್ರದ್ದು ಜೇನಿನ ಗೂಡು ನಾವೆಲ್ಲ, ಈ ಗೀತೆನೂ ವಿಜಯಲಕ್ಷ್ಮಿಯವರಿಗೂ ಬಹಳ ಇಷ್ಟ ನನಗೆ ಗೊತ್ತು. ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳು, ಸಾರಿ ಬಿಜಿ ಅಮಾವಾಸ್ಯೆ, ನನಗೆ ಗೊತ್ತು ರೀ. ನಮ್ಮ ಆಡ್ವೊಕೇಟ್ ಪ್ರಮೀಳಾ ಹಂಬನವರು, ಅವರು ಮಂಜುನಾಥ ಬಿಜಿ ಆಗಿದ್ದೇವೆ ಅಮಾವಾಸ್ಯೆ ಪೂಜೆ, ಆಮೇಲೆ ಅಡುಗೆಯಲ್ಲಿ ಪ್ರಿಪೇರಿಂಗ್ ಬಜ್ಜಿ ಪೊಟ್ಯಾಟೊ. ಯಾಕ್ರಿ ಹೊಟ್ಟಿ ಮೇಲೆ ಲಾಠಿ ಚಾರ್ಜ್? ಬಾಳೆಹಣ್ಣಿನ ಬಜ್ಜಿ, ಬಟಾಟೆ ಬಜ್ಜಿ, ಪಾಯಸ ಮಾಡ್ತಾ ಇದ್ದಾರೆ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು. ನೀವು ಮಾಡೋ ಬಜ್ಜಿ, ನೀವು ಮಾಡೋ ಆಹಾರ, ನೀವು ಮಾಡೋ ಅಡುಗೆನು ನಿಮ್ಮ ಥರನೇ ಖುಷಿ ಖುಷಿಯಾಗಿರುತ್ತೆ, ರುಚಿ ರುಚಿಯಾಗಿರುತ್ತೆ. ತಮ್ಮ ಮನೆಯಲ್ಲಿ, ತಮ್ಮ ಮನಸ್ಸಿನಲ್ಲಿ ಬರ್ತಾ ಇದ್ದಾರೆ ಗಣಪ. ನನ್ನ ಒಂದೇ ಉದ್ದೇಶ ಆತ್ಮೀಯರೇ, ನಿಮ್ಮ ಜೀವನದಲ್ಲಿ ಯಾರು ಒಬ್ಬರ ದೇಹ ದೇವಾಲಯ ಆದರೆ ಸಾಕು. ಏಕೆಂದರೆ ಆತ್ಮೀಯ ಸ್ನೇಹಿತರೆ, ಇದೇ ಗುರಿಯಾಗಿರಬೇಕು. ಎಸ್, ಓಕೆ, ಯು ಎಂಜಾಯ್ ಹಾಲಿಡೇಸ್. ಎಸ್ ರೀ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರೇ, ಎಸ್, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಕೂಡ ಗಣೇಶ ಹಬ್ಬದ ಈ ಒಂದು ಶುಭ ಸಂದರ್ಭವನ್ನು ಕಂಪ್ಲೀಟಾಗಿ ಎಂಜಾಯ್ ಮಾಡಿ ಆತ್ಮೀಯರೇ. ಆದರೆ ಆಚೆ ನಾನು ಹೇಳಿರುವ ಈ ಒಂದು ವಿಚಾರವನ್ನು ತಲೆಯಾಗಿಟ್ಕೊಳ್ಳಿ. ಮನೆಯಲ್ಲಿ ಸ್ಥಾಪಿಸಿರೋ ಗಣಪತಿ ಅಥವಾ ತಮ್ಮ ಓಣಿಯಲ್ಲಿ ಆ ಒಂದು ಸಾರ್ವಜನಿಕ ಗಣಪತಿ ಸ್ಥಾಪನೆ ನೀವು ಮಾಡ್ತೀರಾ, ತಮ್ಮ ಮನಸ್ಸಿನಲ್ಲಿ ನೋಡ್ರಿ ಇಲ್ಲಿ ಹೆಂಗೆ ಬರ್ಸ್ಕೊಳ್ಳೋದನ್ನ ನಾನು, ತಮ್ಮ ಮನಸ್ಸಿನಲ್ಲಿಯೂ ಕೂಡ ಸ್ಥಾಪಿಸಿ ಗಣಪತಿ. ಉದ್ದೇಶ ಇದೇ ಆಗಿರದೆ ನಂದು, ನಿಮ್ಮದು ಹಿಂಗೆ ಆಗಿರಬೇಕು. ಆತ್ಮೀಯರೇ, ಬರ್ತಾ ಇದೆ ಮುಂದಿನ ಗೀತೆ ಜೇನಿನ ಗೂಡು ನಾವೆಲ್ಲ. ತದನಂತರ ವಜ್ರಕಾಯ ಅನ್ನೋ ಒಂದು ಹಾಡು, ವಜ್ರಕಾಯ ಚಿತ್ರದು. ತದನಂತರ ಅಣ್ಣ ಬಾಂಡ್ ಚಿತ್ರದು ಬೋಣಿಯಾಗದ ಹುಡುಗಾನ. ತದನಂತರ ಆಪ್ತ ಮಿತ್ರ ಚಿತ್ರದು ರಾರ್ರಾ ಅನ್ನೋ ಗೀತೆ. ತದನಂತರ ಕೈ ಮುಗಿದು ಏರು ಇದು ಕನ್ನಡದ ತೇರು, ದಾದ ದಕ್ಷಿಣ ಜಿನು ಜಿನುಗು. ಎಸ್, ಗೀತೆಗಳು ಹಿಂಗಿವೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಉತ್ತಮ ಗೀತೆಗಳು ನನ್ನ ಕಡೆಯಿಂದ. ಕೇಳಿ ಮಜಾ ಮಾಡಿ.

ಗೀತೆಯ ಪ್ರಕಾರ ತಮ್ಮ ಜೀವನ ತಮ್ಮ ಮನೆ, ಜೇನಿನ ಗೂಡು ಆಗಲಿ, ಜೇನಿನ ಗೂಡು ಜೇನು ನಿಮ್ಮ ಮನಸ್ಸಿನಲ್ಲಿ ತುಂಬಲಿ, ರಕ್ತದಲ್ಲಿ ಬೇಡ, ರಕ್ತದಲ್ಲಿ ಸಿಹಿತನ ಬೇಡ, ವಿಚಾರದಲ್ಲಿ ಸಿಹಿತನ ಇರಲೇಬೇಕು. ಹೆಂಗೈತ್ರಿ? ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಆ ಒಂದು ಜೀವನ ಶೈಲಿಯಿಂದ ಆಗುವ ಏನಂತಾರೆ, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಡಯಾಬಿಟೀಸ್, ಮಧುಮೇಹ, ಮಧು ತಮ್ಮ ರಕ್ತದಲ್ಲಿ ಬೇಡ, ತಮ್ಮ ವಿಚಾರದಲ್ಲಿ ಇರಲಿ, ರಕ್ತದಲ್ಲಿ ಮಧು ಕಮ್ಮಿ, ವಿಚಾರದಲ್ಲಿ ಮಧು ಜಾಸ್ತಿ ಇರಲಿ. ವಜ್ರಕಾಯ ಈ ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ ಶಂಕರ ಮಹಾದೇವನವರ ಧ್ವನಿಯಲ್ಲಿ. ಸರ್ ನಮಸ್ಕಾರಗಳು, ಶುಕ್ರವಾರದ ಶುಭೋದಯ. ಹಾಡುಗಳು ತುಂಬ ಸೂಪರ್ ಆಗಿವೆ, ಹಾಡು ಕೇಳ್ತಾ ಕೆಲಸ ಮುಂದೆ ಸಾಗುತ್ತಾ ಇದೆ ಸರ್. ನಮ್ಮ ರವಿಯವರು ಮೆಸೇಜನ್ನು ಮಾಡಿದ್ದಾರೆ. ರವಿಯವರೇ ಧನ್ಯವಾದ. ತಮ್ಮ ಮನಸ್ಸು, ತಮ್ಮ ದೇಹ, ತಮ್ಮ ಈ ಒಂದು ಮನೆ, ಎಲ್ಲ ಜೇನಿನ ಗೂಡು ಆಗಲಿ ಅಂತ ಹೇಳ್ತಾ ಸರ್ ಫಡ್ ಮಾಡಿದ್ದೇನೆ ತಿನ್ನಲಿಕ್ಕೆ ಬಾ. ನಮ್ಮ ಇವರು ರಾಜಶ್ರೀಯವರು ಆ್ಯಂಡ್ ಶಿರಾ ಮಾಡಿದ್ದಾರೆ ಅಂತ. ಹ್ಯಾಪಿ ಗಣೇಶ ಚತುರ್ಥಿ, ಹ್ಯಾಪಿ ಜರ್ನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೆಯದಾಗಲಿ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮ ಜೀವನ, ತಮ್ಮ ಮನಸ್ಸಿನಲ್ಲಿ ಇರೋ ಎಲ್ಲ ವಿಘ್ನಗಳು ಗಾಯವಾಗಲಿ ಅಂತ ಆ ದೇವರಲ್ಲಿ, ಆ ಗಣಪನ ಕಡೆ ಪ್ರಾರ್ಥನೆ ನಂದು. ಆ್ಯಂಡ್ ಆತ್ಮೀಯ ಸ್ನೇಹಿತರೆ, ಮುಂದಿನ ಗೀತೆ ವಜ್ರಕಾಯ. ಮತ್ತೆ ಯಾರು ಮೆಸೇಜ್ ಮಾಡಿದ್ದಾರೆ? ಪೂಜಾ ಅವರು. ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರಿ, ನಾವು ಕೂಡ ಅಲಂಕಾರ ಮಾಡ್ತಾ ಇದ್ದೇವೆ, ನಗ್ತಾ ಇದ್ದೇವೆ. ಇಲ್ಲಿ ಎಲ್ಲರೂ ನಾವು ಅಲಂಕಾರ ಮಾಡುವಾಗ ಬೈಕೋತಿದ್ದೇವೆ, ಜಗಳ ಮಾಡ್ತಿದ್ದೇವೆ. ನೀವು ಇಲ್ಲಿ ಹೇಳ್ತಾ ಇದ್ದೀರಾ ದೇಹ ದೇವಾಲಯ ಮಾಡ್ಕೋಬೇಕು, ನಿಮ್ಮ ಮನಸ್ಸನ್ನು ಅಲಂಕಾರ. ಎಲ್ಲರ ಮನೆ ಕತಿ ಹಂಗೆ ಇದ್ದಾರೆ ಪೂಜಾ ಅವರೇ. ನಮ್ಮ ಮನೆಯಲ್ಲಿಯೂ ಕೂಡ ಏನಾದರೂ ಕೆಲಸ, ಏನಾದರೂ ಇಂಥ ಆಧ್ಯಾತ್ಮ ಕಾರ್ಯ ಆಗಬೇಕು, ಅಥವಾ ಒಟ್ಟು ಏನಾದ್ರು ಒಂದು ಕಾರ್ಯ, ಅದ್ರಿಗಿಂತ ಮುಂಚೆ ಒಂದು ರೌಂಡ್ ಜಗಳ ಆಗಿರುತ್ತದೆ. ನೀವು ಹಿಂಗೆ ತಿಳ್ಕೊಬೇಡ್ರಿ ಕಿ ಮಂಜುನಾಥ ಇಷ್ಟೆಲ್ಲ ಒಳ್ಳೆ ಮಾತಾಡ್ತಾನೆ, ಇವಂಗೇನು ಕೋಪ ಬರೋದಿಲ್ಲ. ಕೋಪ ಬಂದೇ ಬರುತ್ತೆ. ನನ್ನ ತಾಯಿ ಮೇಲೆ ನಾನು ಕೋಪ ಮಾಡದೇ ಇರೋದು ಬಹಳ ಬಹಳ ಕಮ್ಮಿ. ಏಕೆಂದರೆ ಆ ಕೋಪಕ್ಕೆ ಕಾರಣ ನೀವು ನಮ್ಮ ತಾಯಿಗೆ ಕೇಳಬೇಕು. ದೈಹಿಕ ವ್ಯಾಯಾಮ ಮಾಡು, ಜಪ ಮಾಡು, ಇದಕ್ಕೆ ಅವರು ಒಳ್ಳೆತನಕ್ಕೆ, ಅವರು ಬೆಳವಣಿಗೆಗೆ ಮಾತ್ರ ನಾನು ಮಾಡುವುದು ಕೋಪ. ಇವತ್ತು ಮುಂಜಾನೆಯೂ ಕೂಡ ಸ್ವಲ್ಪ ಮಾಡಿದರೂ ನನಗೆ ಅಷ್ಟೇ ಸಂತೋಷ. ಹೆಣ್ಮಕ್ಳು ಮನೆಯಲ್ಲಿರೋ ತಾಯಂದಿರು, ಅಕ್ಕಂದಿರು, ಹೆಂಡ್ತಿರೋ, ಇವ್ರದ್ದು ಪ್ರಾಬ್ಲಮ್ ಏನು ಹೇಳ್ರಿ? ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಕಳು, ಎಲ್ಲರೂ ಲೇಡೀಸ್ ಕೇಳಿ, ದಯವಿಟ್ಟು ಕೇಳಿ. ತಮ್ಮ ಆರೋಗ್ಯ ಸ್ವಲ್ಪ ನೀವು ಅದ್ರ ಮೇಲೆಯೂ ಫೋಕಸ್ ಕೊಡಿ. ಎಲ್ಲ ಮಕ್ಕಳ, ಮರಿ, ಗಂಡ, ಪೂರ್ತಿ ಮನೆ ಎಲ್ಲ ಇದ್ದೇ ಇರುತ್ತೆ. ಜಸ್ಟ್ ಗಿವ್ 10 minutes to yourself, 15 minutes to yourself. ನಿಮಗೋಸ್ಕರ ಒಂದು 10-15 ನಿಮಿಷ ಕೊಡಿ. ನನ್ನ ವೇಣುಧ್ವನಿಯ ಕುಟುಂಬದ ಎಲ್ಲ ಮಹಿಳೆಯರಿಗೆ ಒಂದೇ ರಿಕ್ವೆಸ್ಟು. ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ನೀವು ನನಗೆ ಬಿಟ್ಟು ಇನ್ನು ಬೇರೆದವ್ರ ಬಗ್ಗೆ ನೀವು ಭಾಳ ವಿಚಾರ ಮಾಡ್ತೀರಾ. ನಿಮ್ಮ ಗಂಡ, ನಿಮ್ಮ ತಂದೆ ತಾಯಿ, ಏನಂತಾರೆ ಮನೆಯಲ್ಲಿರೋ ಹಿರಿಯರು, ಮಕ್ಕಳು, ಅವ್ರ ಬಗ್ಗೆ ವಿಚಾರ ಮಾಡ್ತಾ ತಮ್ಮ ದೈಹಿಕ ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿನೇ ವಹಿಸೋದಿಲ್ಲ. ದಯವಿಟ್ಟು ಒಂದು ದಿನದಲ್ಲಿ 15 ನಿಮಿಷ ರೀ, 5 ನಿಮಿಷ ಧ್ಯಾನ, 5 ನಿಮಿಷ ಪ್ರಾಣಾಯಾಮ, 5 ನಿಮಿಷ ವ್ಯಾಯಾಮ, ಇದು 3 ಮಾಡಲಿಕ್ಕೆ ಆಗೋದಿಲ್ವಾ ನಿಮಗೆ? ಪ್ಲೀಸ್ ಮಾಡಿ, ದಯವಿಟ್ಟು ಮಾಡಿ. ನಿಮ್ಮ ಮನೆಯಲ್ಲಿ ಗಣಪ ಬರ್ತಾ ಇದ್ದಾರೆ, ಇಡೀ ರಾತ್ರಿ ಇಡೀ ಮುಂಜಾನೆ ನಿದ್ರೆ ಕಳ್ಕೊಂಡು ನೀವು ಅಲಂಕಾರ ಮಾಡ್ತಿರ್ತೀರಾ, ನನಗೆ ಗೊತ್ತು. ದೈಹಿಕ ಮಾನಸಿಕ ಆ ಒಂದು ಸುಸ್ತಿಯಲ್ಲಿರ್ತೀರಾ. ಸೊ ದಯವಿಟ್ಟು ತಮಗೋಸ್ಕರ, ಇದು ಎಸ್ಪೆಷಲಿ ಮಹಿಳೆಯರಿಗೋಸ್ಕರ ಹೇಳ್ತಾ ಇದ್ದಾನೆ. ಈಗ ಪುರುಷರು ಬಯ್ಯಾಕೆ ಹೋಗ್ಬೇಡ್ರಿ. ಏನೋಪ್ಪ ನಮ್ದು, ನಾವು ಪುರುಷರದ್ದು ಏನು ಪ್ರಾಬ್ಲಮ್ ಹೇಳ್ರಿ? ನಾವು ಫ್ರೆಂಡ್ಸು ಇವ್ರ ಕಡೆ ಹೋಗಿ ನಾವು ಗೋಳು ಹೇಳ್ಕೋತೇವೆ, ಹೆಣ್ಮಕ್ಳು ಹೇಳ್ಕೊಳ್ಳೋದಿಲ್ಲ. ಸೊ ಅವ್ರಿಗೆ ಅಷ್ಟೇ ಹೇಳ್ತಾ ಇದ್ದಾನೆ. ಪುರುಷರು ಬಿಡ್ರಿಪ್ಪ, ನಾವೆಲ್ಲರೂ ಒಂದು ಕಡೆ ಕೂಡಿದ್ರೆ ಆಹಾ ಮಜಾನೇ ಬೇರೆ. ನನಗದು ಕಲ್ಪನೆ ಮಾಡಿದ್ರೆ ಒಂದು ಉತ್ತಮನೇ ಬೇರೆ. ಒಳ್ಳೆ ಆಹಾರ ಇರಬೇಕು. ಈಗ ಕುಡಿಯೋರು ಕುಡಿತಾರೆ, ನನಗಂತರೂ ಆಗೋದಿಲ್ಲ ಅದು. ಬಟ್ ಎಸ್, ಅರ್ಥ ಆಯ್ತಲ್ರಿ, ಗಂಡಸ್ರಿಗೆ ಗೊತ್ತಾಗಿರೋದ. ಬೈಟಿಂಗೆ ಚಲ್ರಿ ಅಂದ್ರೆ ಸಾಕು, ಕುಂಡನ್ ನಡ್ರಿಯೋ ಅಂದ್ರೆ ಸಾಕು, ಫುಲ್ ಖುಷಿ ಆಗ್ತಾರೆ. ಹೆಣ್ಮಕ್ಳು ಹಂಗಲ್ಲ, ಏನೂ ಹೇಳ್ಕೊಳ್ಳೋದಿಲ್ಲ ಅವರು. ಸೊ ದಯವಿಟ್ಟು ಹೆಣ್ಮಕ್ಳೆ, ವೇಣುಧ್ವನಿಯ ಕುಟುಂಬದ ಎಲ್ಲ ಮಹಿಳೆಯರಿಗೆ ದಯವಿಟ್ಟು ಒಂದು ರಿಕ್ವೆಸ್ಟು. ಈ ಮಂಜುನಾಥ ಹೇಳೋದು 5 ನಿಮಿಷ ಧ್ಯಾನ, 5 ನಿಮಿಷ ಪ್ರಾಣಾಯಾಮ, 5 ನಿಮಿಷ ವ್ಯಾಯಾಮ. 5-5 ನಿಮಿಷ ಆಗೋದಿಲ್ಲ ಅಂದ್ರೆ 3 ನಿಮಿಷ ಮಾಡ್ರಿ. 3 ನಿಮಿಷ ಆಗೋದಿಲ್ಲ ಅಂದ್ರೆ 2 ನಿಮಿಷ ಮಾಡ್ರಿ, ಅದ್ರ ಮಾಡ್ರಿ, ಹಾ ಮಾಡ್ರಿ. ಹಾ, ನೀವು ಕೇಳ್ತಾ ಇದ್ರ ವೇಣುಧ್ವನಿ, ಇದು 9.4 FM KLE ಕನಸು, ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.

ಆಯ್ತು ಆತ್ಮೀಯರೇ, ಕಾರ್ಯಕ್ರಮದ ಮುಂದಿನ ಹಾಡು ಅಣ್ಣ ಬಾಂಡೆದು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಉತ್ತಮ ಗೀತೆಗಳ ಲೈನಪ್ಪು ನಿಮಗೋಸ್ಕರ. ಈ ವಿಚಾರ ನಾನು ಏನು ಹೇಳಿದೆ, ಮಹಿಳೆಯರೇ ತಮ್ಮ ಆರೋಗ್ಯದ ಕಾಳಜಿ ತಗೊಳ್ಳಿ, ದೈಹಿಕ ಮಾನಸಿಕ ಆರೋಗ್ಯದ ಕಾಳಜಿ ತಗೊಳ್ಳಿ, ಏಕೆಂದರೆ ತಮ್ಮ ಜೀವನದಲ್ಲಿ ಗಂಡ ಮಗ ತಂದೆ ತಾಯಿ ಮನೆಯ ನಡೆಸೋದು ಇತರಲ್ಲಿ ನೀವು ಬಿಸಿ ಇರ್ತೀರಾ ಅಂತ ಹೇಳುವಾಗ ನನಗೆ ನೆನಪಾಯಿತು ಅಡ್ವೊಕೇಟ್ ಬ್ರಹ್ಮಿಳ ಹಂಪನವರವರು. ಅವರು 35 ವರ್ಷದಿಂದ ಮುಂಜಾನೆ 6-7 ಎದ್ದು ಯೋಗಾಸನ ಪ್ರಾಣಾಯಾಮ ಮಾಡ್ತಾರೆ, ಅದಕ್ಕೆ ಏನು ಹೆಲ್ತ್ ಪ್ರಾಬ್ಲಮ್ ಇಲ್ಲದೆ 64 ವಯಸ್ಸಾಗಿದೆ ಅಂತ ಹೇಳ್ತಾರೆ. ಇವರು ಇದಕ್ಕೆ ಸಾಕ್ಷಿ ನಾನು, ಏಕೆಂದರೆ ವೈಯಕ್ತಿಕವಾಗಿ ಅವರನ್ನು ಭೇಟಿಯಾದಾಗ ಫಸ್ಟ್ ಟೈಮ್ ಆ ಮುಖದ ಮೇಲಿನ ನಗು, ಆ್ಯಂಡ್ ಇತ್ತೀಚೆಗೆ ಅವರ ಜನ್ಮದಿನ ಇದ್ದಾಗ ಅವರ ಮುಖದ ಮೇಲಿನ ನಗು 1 ರೂಪಾಯಿ ಬದಲಾವಣೆ ಆಗಿಲ್ಲ. ಅದಕ್ಕೆ ಕಾರಣ ದ ವೇ ಶಿ ಕೀಪ್ಸ್ ಹರ್ ಸೆಲ್ಫ್ ಫಿಟ್ ಬೈ ಡೂಯಿಂಗ್ ಯೋಗಾಸನ ಆ್ಯಂಡ್ ಪ್ರಾಣಾಯಾಮ. ಹಿಂಗೆ ಖುಷಿಯಿಂದ ನಗು ನಗುತ್ತಾ ಅವರು ಇರ್ತಾರೆ. ಸೊ ಸ್ನೇಹಿತರೆ, ಇವರು ಒಂದು ಆದರ್ಶವಾಗಬೇಕು ನಿಮ್ಮೆಲ್ಲರಿಗೂ, ಎಸ್ಪೆಷಲಿ ಮಹಿಳೆಯರಿಗೆ. ಸೊ ಅವರು ಮಾಡುವ ಅಂಥ ಒಂದು ಉತ್ತಮವಾದ ವ್ಯಾಯಾಮ ಧ್ಯಾನ ಪ್ರಾಣಾಯಾಮ, ಈಗ 6-7 ಒಂದು ತಾಸು ಅವ್ರು ಮಾಡ್ತಾರೆ. ನಾನು ಇಲ್ಲಿ 10-15 ನಿಮಿಷ ಅಂತ ಹೋಗ್ಕೊಳತೀನಿ. 6-7 ಅವರು ಪ್ರತಿದಿನ ಸತತವಾಗಿ ಮಾಡುತ್ತಾರೆ, ಎಲ್ಲ ಬಿಟ್ಟು ಅದನ್ನು ಅವರು ಮಾಡುವುದನ್ನು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಸೊ ಅವರ ಜೀವನದಲ್ಲಿ ಈ ಒಂದು ಖುಷಿ ಆ್ಯಂಡ್ ಯೋಗ ಪ್ರಾಣಾಯಾಮದಿಂದ ಸಿಕ್ಕಿರೋ ಆ ನೆಮ್ಮದಿ ಸದಾ ಇರುತ್ತೆ, ಅದು ನನಗೆ ಮಾತ್ರ ಗೊತ್ತು. ಏಕೆಂದರೆ ಅವರು ಒಂದು ದಿನ ಮಾಡೋದಿಲ್ಲ, ಪ್ರತಿದಿನ ಮಾಡ್ತಾರೆ. ಪ್ರತಿದಿನ ನೀವು ಆಹಾರ ಸೇವಿಸ್ತಿರೋ ಇಲ್ಲೋ? ಏ ಇಲ್ಲ ಮಂಜು, 35 ವರ್ಷದಿಂದ ನಾನು ತಿಂದಿದ್ದೆ ಊಟ, ಇನ್ನೇನು ತಿನ್ನಂಗಿಲ್ಲ ಬಿಡ ಅಂತ. ಹಂಗರಿ ಆತ್ಮೀಯರಿ, ಪ್ರತಿದಿನ ದಿನಕ್ಕೆ ನೀವು 3, 4, 2 ಅಥವಾ 1 ಹೊತ್ತು ಊಟ ಮಾಡ್ತಿರಲ್ಲ, ಹಾಗೆ ಪ್ರತಿದಿನ ಯೋಗ ಮಾಡಿ. ಇಡೀ ವರ್ಷ ಸಾಯೋ ತನಕ ಯೋಗ ಮಾಡ್ತೇನೆ ಅಂತ ತಿಳ್ಕೊಬೇಡ್ರಿ, ಯೋಗ ಇವತ್ತು ಮಾಡಿ. ನೆನಪಿಟ್ಕೊಳ್ಳಿ, ಇದರಲ್ಲಿ ಎಲ್ಲರಿಗೂ ಒಂದು ಕ್ಲಿಯರ್ ಆದಂಥ ಒಂದು ಟಾರ್ಗೆಟ್ ಸಿಗುತ್ತೆ, ನಾನು ಇನ್ನು ಮುಂದೆ ಸತತ ಯೋಗ ಮಾಡುತ್ತೇನೆ. ಪ್ರತಿದಿನ ಯೋಗ ಮಾಡಬಾರ್ದ್ರಿ, ಇವತ್ತಷ್ಟೇ ಯೋಗ ಮಾಡಬೇಕ್ರಿ. ಸದ್ಗುರು ಅವರು ಹೇಳಿರುವ ಈ ಮಾತು ಕೇಳ್ಕೊರಿ ನೀಟಾಗಿ, ಭಾಳ ಉತ್ತಮ ಇದೆ. ಪ್ರತಿದಿನ ಯೋಗ ಮಾಡಬಾರ್ದ, ಇವತ್ತಷ್ಟೇ ಮಾಡಬೇಕು. ನೀವು ಯಾವತ್ತು ನಿಮ್ಮ ತಲೆಗೆ ಪ್ರತಿದಿನ ಈ ಕಾರ್ಯ ಮಾಡ್ತೇನೆ ಅಂತೀರ ನೋಡ್ರಿ, ಅದು ನಾಳೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಂಗಿಲ್ಲ. ನಾಳೆ ಮುಂಜಾನೆ ನಾಡ್ದು ಮಾಡೋನು ನಾಡ್ದು ಮಾಡು. ಸೊ ಡೋಂಟ್ ಡೂ ಯೋಗ ಎವ್ರಿ ಡೇ, ಡೂ ಇಟ್ ಜಸ್ಟ್ ಟುಡೇ, ಇವತ್ತಷ್ಟೇ ಮಾಡ್ರಿ. ಇವತ್ತು ನಮ್ಮ ಅಡ್ವೊಕೇಟ್ ಪ್ರೇಮಿಳ ಅಂಪನವರವರು ಮುಂಜಾನೆ ಒಂದು ಸ್ವಲ್ಪ ಸಮಯ ತೆಗೆದು ಮಾಡಿದ್ರೆ ಮುಗೀತು, ನಾಳೆ ಬಂದಾಗ ಅದು ಮತ್ತೆ ಇವತ್ತಾಗುತ್ತೆ. ಸೊ ಆಲ್ವೇಸ್ ನೆನಪಿಟ್ಕೊಳ್ಳಿ, ಯೋಗ ಪ್ರತಿದಿನ ಬೇಡ, ಯೋಗ ಇವತ್ತಷ್ಟೇ ಸಾಕು. ಇವತ್ತು ಮಾಡಿರೋ ಇಲ್ಲೋ ನೀವು, ಅಯ್ಯೋ ಮಾಡಿಲ್ಲ, ಮಾಡ್ರಿ, ಇವತ್ತಷ್ಟೇ ಮಾಡ್ರಿ. ಸೊ ಸ್ನೇಹಿತರೆ, ಉತ್ತಮ ಗೀತೆಗಳ ಲೈನಪ್ಪು ಅಣ್ಣ ಬೋನ್ ಚಿತ್ರದ್ದು, ಟಿಪ್ಪು ಅವರ ಮನೆಯಲ್ಲಿ ಬೋಣಿಯಾಗದ ಹುಡುಗಾನ ಕೇಳಿ ಮಜಾ ಮಾಡಿ.

ಬಂತು ಬಂತು ಆಪ್ತ ಮಿತ್ರ ಕ್ಷೇತ್ರದ ಹಾಡು ಬಂತು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಪವಿತ್ರ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ. ಸರ್, ಹೆಣ್ಮಕ್ಳಿಗೆ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ತಮ್ಮ ಜೀವನದಲ್ಲಿ ಬರೋ ಹೆಣ್ಮಗಳು ನಿಜವಾಗ್ಲೂ ಲಕ್ಕಿ. ಏ ಪವಿತ್ರ ಅವರೇ, ಅವ್ರು ಬರ್ತಾರೋ ಇಲ್ಲೋ ಅದು ಆಮೇಲೆ, ಪೈಲ ನೀವು ವ್ಯಾಯಾಮ ಮಾಡಿ ಹೀಗೆಲ್ಲ ಒಳ್ಳೆ ವಿಚಾರವನ್ನು ಹೇಳ್ತೀರ ನನಗೆ, ಮರಿಲಿಕ್ಕೆ ಹೋಗಬೇಡಿ. ತಮ್ಮ ದೇಹ ತಮ್ಮ ಮನಸ್ಸಿಗೆ ಏನಾದರೂ ಒಳ್ಳೆ ಕೆಲಸನೂ ಮಾಡಿ. ಏಕೆ ಅಂದರೆ ಗಣಪ ಬರ್ತಾ ಇದ್ದಾರೆ ಆತ್ಮೀಯರೇ. ಮನೆಯಲ್ಲಿರೋ ಪುರುಷರು ಮನೆಯನ್ನ ಆ ಒಂದು ಸಾಮಾಂತರದಾಗಿರಲಿ, ಇದು ಅದು ಎಕ್ಸ್ ವೈ ಝಡ್ ಹೊರಗಿಂದೆಲ್ಲ ಮಾಡ್ತಾ ಮನೆ ಅಲಂಕಾರ ಮ್ಯಾಕ್ಸಿಮಮ್ ಹೆಣ್ಮಕ್ಳು ಮಾಡ್ತಿರ್ತಾರೆ. ಆಫ್ಕೋರ್ಸ್ ಗಂಡ್ಮಕ್ಳು ಅವ್ರ ಕಡೆಯಿಂದನೂ ಇದೇನಂತಾರೆ ಹೆಲ್ಪ್ ಮಾಡ್ತಿರ್ತಾರೆ. ಬಟ್ ದ ಪಾಯಿಂಟ್ ಇಸ್, ಇಂಥ ಒಂದು ಸಂದರ್ಭ, ಯಾವುದೇ ಒಂದು ಶುಭ ಸಂದರ್ಭ ಬಂದಾಗ ಮನೆಯನ್ನ ಮಹಿಳೆಯರು ಕೆಲಸ ಮಾಡ್ತಾರೆ. ಆ ಶುಭ ಸಂದರ್ಭ ಮುಗಿದಾದ ತಕ್ಷಣ ಆಚೆ ನಾವು ಸುಸ್ತಾಗಿ ಒಂದು ಕಡೆ ಕುಂತ್ರ ಮನೆಯನ್ನ ಆ ಮಹಿಳೆಯರೇ ಅದನ್ನು ಎಲ್ಲ ಕ್ಲಿಯರ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ನಾನು ಹೇಳಿದೆ, ಇಂಥ ಒಂದು ಅವಕಾಶ ತೊಗೊಂಡು ಹೇಳಿಬಿಟ್ಟೆ, ಬಾಕಿ ಏನಿಲ್ಲ. ಆಚೆ ಪ್ರಕಾಶ್ ಅವರು, ಸರ್ ನಮ್ಮ ಮನೆಯಾಗ ನಮ್ಮ ಹೆಂಡತಿ ನಮ್ಮ ಅಲಂಕಾರ ಮಾಡ್ತಾರೆ ರೀ, ಆ್ಯಂಡ್ ನೀವು ಹೇಳಿದ್ದು ಸತ್ಯ. ಸರ್ ಇವತ್ತು ನಾನು ಅಲಂಕಾರದಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತೇನೆ. ನಾನು ತಿಳ್ಕೊಂಡೆ ಇದೇನಿದ ಹೊರಗಿನ ಸಂತಿ ಮಾಡಿ ತೊಗೊಂಡು ಬಂದ್ರೆ ಅದು ನಮ್ಮ ಕೆಲಸ ಅಂತ ತಿಳ್ಕೊಂಡೆ, ಆದರೆ ಸ್ವಲ್ಪ ಅವ್ರ ಜೊತೆನೂ ಕೈ ಜೋಡಿಸಬೇಕು, ನೀವು ಹೇಳಿದ್ದು ಸತ್ಯ. ನೋಡಿ ಪ್ರಕಾಶ್ ಅವರೇ, ನೀವು ಸಂತಿ ತೊಗೊಂಡು ಬಂದ್ರಿ, ನಿಮ್ಮ ಕೆಲಸ

ನೀವು ಮಾಡಿದ್ರೆ ಕರೆಕ್ಟ್, ನಾನು ಹಿಂಗೆ ಹೇಳ್ತಾ ಇಲ್ಲ, ಕಂಪ್ಲೀಟಾಗಿ ಡೆಡಿಕೇಟ್ ಮಾಡಿ ಅವ್ರ ಕೆಲಸ ತೆಗೆದು ನೀವೇ ಮಾಡ್ತಾ ಇರಿ, ಜಸ್ಟ್ ಕೈ ಜೋಡಿಸಿ ಅಷ್ಟೇ. ಅಷ್ಟೇ ಹೇಳೋದು, ಮತ್ತಿನ್ನೇನಿಲ್ಲ, ಬಾಕಿ ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಪ್ರಕಾಶ್ ಅವರೇ, ಇದು ಒಂದು ಒಳ್ಳೆಯದಾದಂಥ ವಿಚಾರ ತಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇದ್ದೀರಾ ತಮ್ಮ ಹೆಂಡತಿ ಜೊತೆಗೆ, ಜಸ್ಟ್ ಅ ಲಿಟ್ಲ್ ಬಿಟ್ ಅಷ್ಟೇ. ನೀವು ಇನ್ನೊಂದು ಗಮ್ಮತ್ತು ಹೇಳ, ಎಲ್ಲ ಪುರುಷರಿಗೆ ಈ ಒಂದು ಮಾತು ಕೇಳ್ಕೊಳ್ಳಿ, ತಮ್ಮ ಮನೆಯಲ್ಲಿರೋ ಅಥವಾ ತಮ್ಮ ಜೀವನದಲ್ಲಿರೋ ಮಹಿಳೆಯರಿಗೆ ಸ್ವಲ್ಪ ನೀವು ಹೊಗಳಿದರೆ, ಸ್ವಲ್ಪ ನೀವು ಸಹಾಯ ಮಾಡಿದರೆ ನಿಮ್ಮ ಜೀವನ ಎಷ್ಟು ಸುಲಭವೂ ಆಗುತ್ತೆ. ಸ್ವಲ್ಪ ಟ್ರೈ ಮಾಡಿ, ಆದರೆ ಫಸ್ಟ್ ಹೊಗಳಿಕೆ ಆಮೇಲೆ ಸಹಾಯ. ಅವರೊಂದಿಗೆ ಜಸ್ಟ್ ಕೈ ಕೈ ಜೋಡಿಸಿ, ನಿಮ್ಮ ಜೀವನ ಇಷ್ಟು ರಿಲ್ಯಾಕ್ಸ್ ಆಗುತ್ತೆ. ಹೇ ಕೇಳ್ರಿ, ಇದು ನಾನು ಹೇಳಿದಲ್ಲ, ಒಂದೊಳ್ಳೆ ಪುಸ್ತಕ ಓದಿದ್ದೆ, ಅಲ್ಲಿ ಇತ್ತಿರಪ್ಪ. ಮಹಿಳೆಯರಿಗೆ ಒಂದೊಳ್ಳೆಯದಾದಂಥ ಕಾಂಪ್ಲಿಮೆಂಟು, ಆ್ಯಂಡ್ ಅವ್ರು ಮಾಡೋ ಕೆಲಸದಲ್ಲಿ ಸ್ವಲ್ಪ ಕೈ ಕೈ ಜೋಡಿಸಿದರೆ ಮುಗಿದೋಯ್ತು, ಪುರುಷರ ಜೀವನ ಫುಲ್ ರಿಲ್ಯಾಕ್ಸ್. ಬನ್ನಿ, ಹಾಡನ್ನು ಕೇಳಿ, ಮಜಾ ಮಾಡಿ.

ಬಂತೇನ್ರಿ ನೀವು ಕೇಳ್ತಾ ಇದ್ದೀರಾ ಏನದೊಂದು ಇದು ನಾನು ಇವಾಗ ಫಿರ್ ಫಿಲ್ಮ್ ಕೆ ಎಲ್ ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಗಜಾನನ್ ಖಾಮ್ಕರ್ ಅವರು ಕರೆ ಮುಖಾಂತರ ಹೇಳ್ತಾ ಇದ್ರು. ಮಕ್ಕಳ ಮುಖದ ಮೇಲೆಯೇ ಇರೋ ಆ ಮುಗ್ಧ ನಗು ನೋಡಿದ್ರೆ ಒಂಥರ ಸಂತೋಷ. ನಾನಂದೆ ನಾವು ಒಂದಾನೊಂದು ಕಾಲದಲ್ಲಿ ಮಕ್ಕಳಾಗಿದ್ವಿ, ಆ ಮುಗ್ಧತೆ ನಿಮ್ಮಲ್ಲಿಯೂ ಇದೆ. ಅದನ್ನು ಹುಡುಕಾಡಿದ್ರೆ ಸಾಕು, ನಿಮ್ಮ ಜೀವನದ 99.9999% ಸಮಸ್ಯೆಗಳಿಗೆ ಪರಿಹಾರ. ಮಕ್ಕಳಲ್ಲಿರೋ ಮುಗ್ಧತೆ ತಮ್ಮಲ್ಲಿಯೂ ಇದೆ ಆತ್ಮೀಯರೇ, ಅದಕ್ಕೆ ನಾನು ಹೇಳಿದೆ. ಸೊ ನಮ್ಮ ಶೋಭಾ ಡೌಲಿಯವರು ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದೆಯಾ ಮಂಜು? ಇವತ್ತು ಅಮಾವಾಸ್ಯೆ ಕೆಲಸ ಭಾಳ ಐತಿ, ಬರೆಸಿ ವರ್ಷ ನಿನ್ನ ಕಾರ್ಯಕ್ರಮ ಕೇಳ್ತಾ. ಅರೆ ನೀವು ಪರ್ಸಿನೂ ಒರೆಸ್ರಿ, ಹಾಗೆ ಪರ್ಸಿ ಕಸ ಬಟ್ಟೆ ಎಲ್ಲ ಮಾಡ್ತೀರಾ, ಮನೆ ಸ್ವಚ್ಛ ಮಾಡ್ತೀರಾ, ಹಾಗೆ ಮನಸ್ಸು ದೇಹ ಕೂಡ ಸ್ವಚ್ಛ ಮಾಡಲಿಕ್ಕೆ ದೈಹಿಕ ವ್ಯಾಯಾಮ, ಮನಸ್ಸಿಗೆ ಪ್ರಾಣಾಯಾಮ, ಧ್ಯಾನ ಇವ ನೋಡ್ರಿ ಶೋಭಾ ಡೌಲಿಯವರು ಮಾಡ್ತಾರೆ. ಅವರು ಅಷ್ಟು ಚೆನ್ನಾಗಿ ಫಿಟ್ ಆಗಿದ್ದಾರೆ, ಅವರಿಗೂ ಒಳ್ಳೇದಾಗಲಿ. ಆಚೆ ಮತ್ತೆ ಯಾರು ಮೆಸೇಜ್? ಲಕ್ಷ್ಮಿಯವರು, ಸರ್ ನಾವು ಮನೆಯಾಗಿನ ಕೆಲಸ ಮಾಡ್ತಾ ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ. ನೀವು ಆರೋಗ್ಯದ ಬಗ್ಗೆ ನಮಗೆ ಹೇಳುವಾಗ ನಮ್ಮ

ನಮ್ಮ ಮಿಸ್ಟರ್ ಓಕೆ ಮಿಸ್ಟರ್ ಮಿಸ್ಟರ್ ನೋಡಿ ನಮಗೆ ನಗ್ತಾ ಇದ್ದಾರೆ ರೀ ಸರ್, ನಾವು ಸ್ವಲ್ಪ ವ್ಯಾಯಾಮ ಮಾಡೋಕ್ಕೆ ನಮ್ಮ ಮಿಸ್ಟರಿಗೆ ಹೇಳ್ರಲ್ಲ ಅಂತ. ಏ ಲಕ್ಷ್ಮಿ ಅವರೇ, ಇಲ್ಲ ನಾ ಮಿಸ್ಟ್ರಿಗೇನು ಹೇಳಿರಿ, ನಂಗೆ ಅರ್ಥ ಆಗ್ತಾಯಿಲ್ಲ. ನೀವು ಮಾಡಿರಿಪ್ಪ, ನೀವು ಮಾಡಿ, ದಿನದಲ್ಲಿ ಒಂದು 5-10 ನಿಮಿಷ ಅಷ್ಟೇ, ಮತ್ತಿನ್ನೇನಿಲ್ಲ. ಹಾಂ ಹೌದ್ರಿ, ಚಂದ್ರಕಾಂತ್ ಬಡಗಾವಿರೇ ಇಲ್ಲ, ನಾನು ಹೊರಗಡೆ ಹೋಗ್ತಾ ಇದ್ದೇನೆ, ಸೊ ಬರುವುದಿಲ್ಲ ನಾನು ಮುಂದಿನ ವಾರ. ಸೊ ಆರಾಮ್ಸೆ ಒಳ್ಳೊಳ್ಳೆ ಕಾರ್ಯಕ್ರಮ ನಿಮಗೋಸ್ಕರ ಲೈಂಡ್ ಅಪ್ ಇವೆ. ಸೊ ಮತ್ತಾರ ಅಕ್ಷತ ಅವರು ಮೆಸೇಜ್ ಏನು ಮಾಡಿದ್ದಾರೆ, ಸರ್ ಶುಭೋದಯ, ಹೇಗಿದ್ದೀರಾ? ಇವತ್ತು ಹೆಣ್ಮಕ್ಳ ಬಗ್ಗೆ ನಿಜವಾಗ್ಲೂ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಜೀವನದಲ್ಲಿ ಬರೋ ನಿಮ್ಗೆ ವೈಫ್ ಬರ್ತಾರೆ ಅವ್ರ ಲಕ್ಕಿ. ಏ ಅಕ್ಷತ ಅವ್ರೆ, ಅವ್ರು ಬರೋದು ಬಿರೋದು ಆಮ್ಯಾಗ ರೀ, ಪೈಲ ನೀವು ರೀ. ನನ್ನವೇನು ದುನಿಯ ಅಕ್ಕಂದಿರು ತಾಯಂದಿರು ಎಲ್ಲರಿಗೂ ಇಷ್ಟೇ ರಿಕ್ವೆಸ್ಟ್ ಮಾಡೋದು ನಾನು, ಗಣಪ ಬರ್ತಾ ಇದ್ದಾರೆ. ಯಾವುದೇ ಒಂದು ಹಬ್ಬ ಇದ್ದರೆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಡಬ್ಬಲ್ ಕೆಲಸ, ಪಳಾರ್ ಮಾಡೋದಿರು ಇಂದ ಹಿಡಿದು ಅಡುಗೆಯಿಂದ ಹಿಡಿದು ಸ್ವಚ್ಛತೆಯವರೆಗೆ. ಈಗ ನೋಡ್ರಿ ನಮ್ಮ ಶೋಭಾ ಡೌಲಿಯವರು ಮನೆ ಪರಿಶಿ ವರ್ಸಾಕತ್ತಾರೆ. ಈಗ ಬರೀ ಮನೆ ಪರಿಶಿ ವರ್ಷಿ ಕೈ ತೊಳ್ಕೊಳಗಾಗುತ್ತಾ, ಇಲ್ಲ ಆಚೆ ಅಡುಗೆನೂ ಮಾಡಬೇಕು. ಆ ಗಣಪ ಬರ್ತಾ ಇದ್ದಾರೆ, ಎಲ್ಲ ರೀತಿಯ ಪಳಾರ್ ಅದೇನೇನು ಮಾಡಬೇಕು, ಸ್ವೀಟು ಖಾರ ಎಲ್ಲ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ನನಗೊಂದು ಖುಷಿ ಏನಂದರೆ, ಎಲ್ಲ ಹೆಣ್ಮಕ್ಳು ಸಾಂಪ್ರದಾಯಿಕವಾಗಿ, ಅದು ಎಸ್ಪೆಷಲಿ ನಮ್ಮ ಹಳ್ಳ್ಯಾಗ ಎಲ್ಲರೂ ಸಾಂಪ್ರದಾಯಿಕವಾಗಿ ಈ ಹಬ್ಬ ಆಚರಣೆ ಮಾಡ್ತಾರೆ. ಇಲ್ಲದಿದ್ದರೆ ನಿಮಗೆ ಒಂದು ಮಾತು ಹೇಳ, ದುಃಖದ ವಿಚಾರ ಇದು. ಆ್ಯಕ್ಚುಲಿ ನೋಡಲಿಕ್ಕೆ ಹೋದರೆ ಗಣಪ ಅಥವಾ ದೀಪಾವಳಿ ಅಥವಾ ಯಾವುದೇ ರೀತಿಯಾದಂಥ ಹಬ್ಬ ಬಂದರೆ, ಸಾಂಪ್ರದಾಯಿಕವಾಗಿ ನಾವು ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಇದೇನಂತಾರೆ ಸ್ವೀಟು ಖಾರ ಇವೆಲ್ಲ ಮಾಡ್ತಿದ್ವು ಅಲ್ರೆ, ಅದು ಈಗ ಜಸ್ಟ್ ಒಂದು ಕ್ಲಿಕ್ನಲ್ಲಿ ಸಿಗುತ್ತೆ. ಯಾಕಪ್ಪ ಮಾಡೋದು ಅಂತ, ಎಲ್ಲ ನಮ್ಮನೆ ಲಡ್ಡು ಕರ್ಚಿಕಾಯಿ ಚಕ್ಲಿ ಇವ ಅವ ಶಂಕರ ಪಾಳೆ ಇವು ಎಲ್ಲ ಆನ್ಲೈನ್ ಮುಖಾಂತರ ತರಿಸೋ ಅಭ್ಯಾಸ ಆಗಿಬಿಟ್ಟಿದೆ. ನಿಮಗೆ ಇವತ್ತು ಒಂದು ಮಾತು ಹೇಳ್ತೇನೆ, ಆನ್ಲೈನ್ ಮುಖಾಂತರ ಅಥವಾ ನೀವು ಮಾರ್ಕೆಟ್ನಲ್ಲಿ ಸಿಗೋ ಈ ಒಂದು ಏನೇ ಇರಲಿ, ಆ ಒಂದು ಪಳಾರ್ ಸ್ವೀಟು ಖಾರ ಆ ಥರದ ಟೇಸ್ಟ್ ಆಮೇಲೆ ನೀವೇ ಮನೆಯಲ್ಲಿ ಸಂತಿ ಮಾಡಿ ತೊಗೊಂಡು ಬಂದ್ರಿ. ಅದನ್ನು ಬೀಸೋಕಿಂತ ಮುಂಚೆ ಅದ್ರಾಗ ಏನು ಕಿಡ ಐತಿ ಎಲ್ಲ ತೆಗೆದು ಅದನ್ನು ಬೀಸಾಕೆ ಹಾಕಿ ಅದ್ರ ಹಿಟ್ಟು ಮಾಡಿ ಮನೆಯಾಗ ಬಂದು ಫಸ್ಟ್ ಕ್ಲಾಸ್ ಅದನ್ನು ಲಡ್ಡು ಚಕ್ಲಿ ಎಣ್ಣಿನಾಗ ಹಾಕಿ ಬಿಸಿ ಬಿಸಿ ಬಿಸಿ ಚಕ್ಲಿ ತಿನ್ನುವಾಗ ಬರೋ ಮಜಾನೇ ಬೇರೆ. ಸೊ ಆತ್ಮೀಯರೇ, ದಯವಿಟ್ಟು ಸಾಂಪ್ರದಾಯಿಕವಾಗಿ ಸೆಲೆಬ್ರೇಟ್ ಮಾಡೋಣ, ಆಚರಣೆ ಮಾಡೋಣ, ಇದು ಒಂದೇ ರಿಕ್ವೆಸ್ಟು. ಬಾಕಿ ನಿಮಗೆ ಟೈಮ್ ಇಲ್ಲ, ನಿಮಗೆ ಆರೋಗ್ಯ ಸರಿಯಾಗಿಲ್ಲ ಅಂಥ ಸಂದರ್ಭದಲ್ಲಿ ಹೊರಗಡೆಯಿಂದ ಆನ್ಲೈನ್ ಮುಖಾಂತರ ತೊಗೊಂಡು ಬರ್ಬೋದು. ಈಗ ಆನ್ಲೈನ್ನಲ್ಲಿ ನನಗೆ ಆಲ್ರೆಡಿ ನೋಟಿಫಿಕೇಶನ್ ಬರಾಕತ್ತಾವ, ಗಣೇಶ ಚತುರ್ಥಿ ಬರ್ತಾ ಇದೆ, ಆಫರ್ನಲ್ಲಿ ಈ ಲಡ್ಡು ಆ ಲಡ್ಡು ಮೋದಕ ಈದ ಆದ ಎಲ್ಲ ಮಾರಾಕತ್ತಾರ್ರಿ ಆನ್ಲೈನ್ ಮುಖಾಂತರ. ನಿಮಗೊಂದು ಮಾತು ಹೇಳ್ತೇನೆ, ಕೊನೆಯಲ್ಲಿ ತಿನ್ನೋ ಮಜಾನೇ ಬೇರೆ, ಆದರೆ ಮನೆಯಲ್ಲಿ ಮಾಡಿರೋ ಹೋಮ್ ಕುಕ್ಡ್ ಮೀಲ್ಸ್, ಹೋಮ್ ಕುಕ್ಡ್ ಸ್ವೀಟ್, ಹೋಮ್ ಕುಕ್ಡ್ ಎಲ್ಲನ ಮಜಾ ಬೇರೆ. ಆಚೆ ಹೊರಗಡೆಂದು ಆ ಥರದ್ದು ಒಂದು ಮಜಾ ಐತೆ. ನಾನು ಮತ್ತೆ ಹೇಳಾಕತ್ತೇನೆ, ಜಸ್ಟ್ ಒಂದು ಸಜೆಷನ್, ಸಾಂಪ್ರದಾಯಿಕವಾಗಿ ಸೆಲೆಬ್ರೇಟ್ ಮಾಡಿ. ಇನ್ನೊಂದು ಏನಂದರೆ ಬಹಳ ಮುಖ್ಯವಾದದ್ದು, ಆತ್ಮೀಯ ಸ್ನೇಹಿತರೆ, ಗಣಪ ಬರ್ತಾರೆ, ಸ್ಥಾಪನೆ ಆಗ್ತಾರೆ, ವಿಸರ್ಜನೆ ಆದ ತಕ್ಷಣ ಎಲ್ಲರದ್ದು ಒಂದು ಮಾತು ನಡೆದಿದೆ. ಇದು ಕೊರೋನಾ ಮಹಾಮಾರಿ ಆದ ತಕ್ಷಣ ಅತಿ ಜಾಸ್ತಿ ಕೇಳಿಪಟ್ಟಿರುವಂತಹ ಒಂದು ಡೈಲಾಗು. ಹಬ್ಬ ಹೋಯ್ತಲ್ವೋ, ಎಷ್ಟು ಜಲ್ದಿ ಬಂತು, ಏನೋಪ್ಪ ಗಣಪ ಬಂದ, ದೀಪಾವಳಿ ಆಯಿತು, ರಾಮನವಮಿ ಆಯಿತು, ದಸರಾ ಆಯಿತು, ಏನೋ ಮಾರಾಯ, ಬಂದಿದ್ದು ಗೊತ್ತಾಗಿಲ್ಲ ಹೋಗಿದ್ದು ಗೊತ್ತಾಗಿಲ್ಲ, ಹಂಗೆ ಅನಿಸ್ವಲ್ಲ ಮುಂಚೆ ಹೆಂಗಿತ್ತು ಹಂಗಿಲ್ಲ ಅಂತ. ದಿಸ್ ಈಸ್ ದ ರೀಸನ್, ದೇಹಕ್ಕೇನೇ ನಾವು ಒಂದು ಸ್ವಲ್ಪ ಕೆಲಸ ಕೊಡಲಾರದೆ ಹೊರಗಿಂದ ಎಲ್ಲ ಐಟಮ್ ತಂದರೆ. ಈಗ ನಾನು ನನ್ನ ವೇನು ದುನಿಯ ಕುಟುಂಬದಲ್ಲಿರೋ ಎಲ್ಲ ಮಹಿಳೆಯರು ಮನೆಯಲ್ಲಿ ಎಲ್ಲ ರೀತಿಯ ಅಡುಗೆ ಮಾಡ್ತಾರೆ, ನನಗೆ ಅಷ್ಟು ಗ್ಯಾರಂಟಿ ಇದೆ. ನಮ್ಮ ಎಲ್ಲರೂ ಎಸ್ಪೆಷಲಿ ಒಬ್ಬರೊಬ್ಬರದ್ದು ಹೆಸರು ತಗೊಳ್ಳೋದು ಬೇಡ, ಎಲ್ಲ ಮಹಿಳೆಯರು ನಾನು ಹೇಳ್ತಿರೋದು ಅತಿ ಜಾಸ್ತಿ ಈ ಒಂದು ಪ್ರಾಕ್ಟೀಸ್ ಆಗ್ತಾ ಇದೆ. ಬರ್ತಾ ಬರ್ತಾ ಆತ್ಮೀಯ ಸ್ನೇಹಿತರೆ, ಹೊರಗಡೆನೇ ತೊಗೊಂಡು ಬರೋದು, ಆಮೇಲೆ ಹಬ್ಬದ ದಿನಾನು ಹೊರಗಡೆಂದು ತರೋದು ಅಂದರೆ ಏನ್ರಿಪ್ಪ. ಇದನ್ನು ನಾನು ಕಣ್ಣಾರೆ ನೋಡಿದ್ದೀನಿ, ನಮ್ಮ ಪರಿಚಯದವ್ರು, ನಮ್ಮದು ಪರಿಚಯದವ್ರು ಇದ್ದಾರೆ, ಸಂಬಂಧಿಕರು, ಅವರ ತರ್ತಾರೆ. ನಾನೊಂದು ಕಾಲದಲ್ಲಿ ಅವರು ಆ ಒಂದು ಏನಂತಾರೆ ಮನೆಯಾಗಿಂದು ಮಾಡಿರೋ ಐಟಮ್ ತರ್ತಿದ್ರು. ನಾನು ಚಿಕ್ಕವನಾಗಿದ್ದಾಗ ಅದನ್ನು ನೋಡುವಾಗ ಸಂತೋಷನೇ ಬೇರೆ, ಲಡ್ಡು ತಿಂದು ತಿಂದು ಬಾಯಿ ನೋಸ್ತಿತ್ರಿ. ಇದು ಬಾಯಿ ನೋಸೋ ಒಂದು ಪ್ರಕರಣಕ್ಕೆ ನಮ್ಮ ಅಮ್ಮ ಬಡಿತಿದ್ಲು. ಈಗ ನಮ್ಮ ಮಮ್ಮಿಂದು ಉಲ್ಟಾ ಇತ್ರಿ, ನನಗೇನಾದರೂ ನೋವು ಹಾಕಿ ಬಿದ್ದನಂದ್ರೆ ಪೈಲ ನನಗೆ ಹಾಕಿ ಎರಡು ಬೀಸ್ತಾಳ್ರಿ. ಈಗ ಹಂಗೈತ್ರಿ, ತಪ್ಪು ನಾನು ಮಾಡಿದ್ದು, ನನಗೇನಾದ್ರು ದೇಹದ ಮೇಲೆ ಏನಾದ್ರು ಇಲ್ಲಿ ಪೆಟ್ಟಾತಂದ್ರೆ ಪಟ್ ಅಂತ ಒಂದು ಕೊಡ್ತಾಳ್ರು. ನಾನಂದೆ ಅವ್ವ ಪೈಲ ಈ ನೋವು ಹ್ಯಾಂಡಲ್ ಮಾಡಿ ಅಡ್ಜಸ್ಟ್ ಮಾಡೋದು, ನೀ ಬಡ್ದಿದ್ದು ನೋವು ಅಡ್ಜಸ್ಟ್ ಮಾಡೋದು. ಸೊ ನನ್ನ ಬೆಳವಣಿಗೆನ ಹಿಂಗಾಗೈತ್ರಿ, ಅರ್ಥ ಆತಲ್ರಿ. ಜಾರಿ ಬಿದ್ದನಂದ್ರ ಎಬಿಶ್ ಪಾಪ ಮಗುಗೆ ಎಲ್ಲಿ ಹತ್ತದಂತಿಲ್ಲ, ಪಡ ಪಡ ಎರಡು ಕೊಟ್ಟು ನೋಡಿ ಓಡಾಕಾಗೋದಿಲ್ಲ, ನಡೆಯಕ್ಕಾಗೋದಿಲ್ಲ.
ಈಗಿನ ಮಕ್ಕಳಿಗೆ ಇವೆಲ್ಲ ಮಾಡಿದ್ರೆ ಅವರೆಲ್ಲ ಏನಂತಾರದು ಡಿಪ್ರೆಷನ್ ಖಿನ್ನತೆಗೆ ಒಳಗಾಗ್ಬಿಡ್ತಾರೆ, ಲೋನ್ಲಿನೆಸ್ಸು ಇದು ಅದು. ನನಗೆ ಅದೇ ಬೇಜಾರಾಗುತ್ತೆ ರೀ ಸ್ನೇಹಿತರೆ, ಬಹಳ ಸ್ಟ್ರಾಂಗ್ ಆಗಿ ಬೆಳೆದ್ಬಿಟ್ಟು ರೀ ನಾವು. ನಮ್ಮ ತಾಯಿ ಆಚೆ ಹೋದ್ರೂ ನಾನು ಪೈಖಾನೆಯಿಂದ ಹಿಡಿದು ಕಸ ಪರಿಶಿ ಭಾಂಡಿ, ಇವತ್ತು ಮುಂಜಾನೆ ನಮ್ಮ ಕೆಲಸ ಮಾಡೋ ಆಂಟಿ ಬಂದಿದ್ದಿರಕ್ಕಿಲ್ಲ, ಸೊ ಅದಕ್ಕೆ ಕಸ ಪರಿಶಿ ಆಯಿತು, ದೀಪ ಹಚ್ಚಿದ್ನಿ, ಅದಾದ ತಕ್ಷಣ ಸ್ವಲ್ಪ ಭಾಂಡಿ ತಿಕ್ಕಿದ್ನಿ, ಆಮೇಲೆ ನನಗೆ ಯೋಗ ಮಾಡಬೇಕಿತ್ತು. ಭಾಂಡಿ ತಿಕ್ಕಾದ ಕೂಡಲೇ ಅದು ತಿಕ್ಕಿರೋ ಭಾಂಡಿ ಎಲ್ಲ ಮತ್ತು ಇದು ಇಡಬೇಕಲ್ರಿ ಸ್ಟ್ಯಾಂಡ್ನಾಗ, ಅದನ್ನಿಟ್ಟು ಬಟ್ಟೆ ನೀರ್ನಾಗ ಮುಳುಗಿಸಿ ಬಂದೇನು ರೀ. ಈಗ ಹೋಗಿ ಮಷಿನ್ನಾಗ ಹಾಕೋದೋ ಅಥವಾ ಕೈಲೇ ತೊಳೆಯೋದು, ಯಾಕಂದ್ರೆ ಕೈಲೇ ತೊಳ್ಯಾಕ ನನಗೆ ಟೈಮ್ ಭಾಳ ಆಗ್ತದೆ, ಭಾಳ ಐತ್ರಿ ಎರಡು ಬುಟ್ಟಿ. ಮಷಿನ್ನಾಗ ಹಾಕಿದ್ರೆ ನೀರು ಭಾಳ ಜಗ್ತದೆ, ಹಿಂಗೈತ್ರಿ ನನ್ನ ಲೆಕ್ಕಾಚಾರ. ನೀರು ಉಳಿಸ್ಬೇಕು, ಈಚೆ ಟೈಮು ನೋಡ್ಬೇಕು. ಇಂಥ ಸಂದರ್ಭದಲ್ಲಿ ಆತ್ಮೀಯರೇ, ಮನೆಯಲ್ಲಿರೋ ಹೆಣ್ಮಕ್ಳು ಮಾಡೋ ಕೆಲಸ ಪುರುಷರೇ, ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ಅದರಲ್ಲಿರೋ ಕಷ್ಟ. ಸೊ ಸ್ನೇಹಿತರೆ ಹಿಂಗಾಗುತ್ತೆ, ಮನೆಯಲ್ಲಿರೋ ನಮ್ಮ ಮನೆ ಕೆಲಸ ಮಾಡಲಿಕ್ಕೆ ಬರೋ ಆಂಟಿ ಬಂದಿಲ್ಲ ಅಂದರೆ ಇಷ್ಟು ಸಮಸ್ಯೆ ಆಗುತ್ತೆ. ಬಟ್ ಅಲ್ಲೇ ನಾನು ನನ್ನ ಮನೆ ಅಂತ ನಾನು ಕೆಲಸ ಮಾಡ್ತಿರ್ತೇನೆ ನೋಡಿ ಸ್ನೇಹಿತರೆ. ಆಚೆ ನಮ್ಮ ಮನೆಗೆ ಬರೋ, ನಮ್ಮ ಕೆಲಸ ಮಾಡೋ, ಮನೆ ಕೆಲಸ ಮಾಡೋ ಆಂಟಿ ಬರ್ತಾರೆ, ಅವರು ಮಾಡ್ತಾರೆ ಇಲ್ಲಂತ ಹೇಳೋದಿಲ್ಲ. ಆದರೆ ನಾವು ಅವರು ಒಂದು ಕೆಲಸ ಅಂತ ಮಾಡ್ತಾರೆ, ನಾವು ಮಾಡಲಿಕ್ಕೆ ಹೋದರೆ ಅದು ನಮ್ಮ ಮನೆ ಅಂತ ಮಾಡ್ತೇವೆ. ಮನೆ ಕಸ ಪರಿಶಿ ಮಾಡೋ ಆ ನಮ್ಮ ಆಂಟಿ ಇರಲಿ, ಕೆಲಸ ಮಾಡ್ಲಿಕ್ಕೆ ಬರ್ತಾರಲ್ಲ ಅವರು, ಆ ಸಿಗೋ ಸಂಬಳಕ್ಕೆ ಅಂತ ಕೆಲಸ ಮಾಡ್ತಾರೆ. ಹಂಗಂತ ಸ್ವಚ್ಛ ಮಾಡೋದಿಲ್ಲ ಅಂತಲ್ಲ, ಅರ್ಥ ಮಾಡ್ಕೊರಿ. ನಾವೇ ಅದನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಮ ಮನೆ ಅಂತ ನಾವು ಮಾಡ್ತೇವೆ, ಕರೆಕ್ಟ್ ಅಲ್ವಾ? ನೋಡ್ರಿ, ಭಾಳ ಆಯ್ತು ಮಾತು, ಮುಗಿಸ್ತಾ ಇದ್ದೇನೆ ಕಾರ್ಯಕ್ರಮ. ನೆನಪಿಟ್ಕೊಳ್ಳಿ, ಮುಂದಿನ ವಾರ ಗಣಪನ ವಾರ ಬರ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ. ನನ್ನ ಒಂದೇ ಒಂದು ರಿಕ್ವೆಸ್ಟು, ಮನೆಯಲ್ಲಿ ಓಣಿಯಲ್ಲಿ ಸ್ಥಾಪನೆ ಮಾಡ್ರಿ, ಅದರೊಂದಿಗೆ ನಮ್ಮ ಮನಸ್ಸಿನಲ್ಲಿಯೂ ಸ್ಥಾಪನೆ ಮಾಡಿ ದೇಹ ದೇವಾಲಯ ಮಾಡಿಕೊಳ್ಳಿ ಆತ್ಮೀಯರೇ. ಸೊ ಸಿಗೋಣ ಮುಂದಿನ ಶನಿವಾರ. ಆಲ್ ರೈಟ್, ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ನಾನು, ಮಂಜು ನಾಥ್ ಪೈ ಮಾಡೋ ಬಾಬಾ.

ಹಾಡು ಮಾತುಗಳಲ್ಲಿ ಜೀವನದ ಸೊಬಗು ಸೊಗಸು. ಜೀವನದ ಪ್ರತಿಯೊಂದು ರಸಕ್ಕೂ ಕೂಡ ಆಡು ಮಾತಿನ ರಸದ ಔತಣ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ನಿಮ್ಮೊಂದಿಗೆ ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ವಾಗತ. ಆರಂಭದ ಗೀತೆ ಮೂಡಲ್ ಕುಣಕಲ್ ಕೆರೆ. ಡಿ ನಾರಾಯಣ ಸ್ವಾಮಿ ಹಾಗೂ ಸಂಗಡಿಗರ

ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಜನಪದ ಸಿರಿ. ಇದು ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಕೇಳಿ, ಯಾರವ್ವ ಇವ ಚಲುವ ತನ್ನಷ್ಟಕ್ಕ ತಾನ ನೋಡಿ ನಲಿವ.

ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದು KLE ಕನಸು. ಈಗ ಕೇಳಿ ಮುಂದಿನ ಗೀತೆಯನ್ನ. ಎಲ್ಲಿರುವುದು ನಾ ಸೇರುವ ಊರು, ಬಲ್ಲವ ಅರಿಯದ, ಯಾರೂ ಕಾಣದ ಎಲ್ಲಿಯೂ ಇರದ ಊರು.

0: ಇಲ್ಲಿಗೆ ಮುಕ್ತಾಯವಾಯಿತು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 ಎಫ್ಎಂ ಕೆಎಲ್ಇ ಕನಸು. ನಮಸ್ಕಾರ.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಕೇಳ್ತಾ ಇದ್ದೀರಾ 90.4 FM ನಲ್ಲಿ KLE ವೇಣುಧ್ವನಿಯನ್ನ. ನಮ್ಮ ಇವತ್ತಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳಿಂದ ಸಂಗೀತ ಕಾರ್ಯಕ್ರಮ. ಮೊದಲ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಇದು ಒಂದು ವಚನವಾಗಿದೆ. ಈ ಒಂದು ವಚನವನ್ನು ಹಾಡಿದ್ದಾರೆ ಬಿ ಡಿ ಜಾಧವ್ ಹಾಗೂ ಸಂಗಡಿಗರು. ಶರಣ ಕಲ್ಯಾಣ, ಬಸವ ಕಲ್ಯಾಣ.

90.4 FM ನ KLE ವೇಣುಧ್ವನಿಯಲ್ಲಿ ಪ್ರಸಾರ ಆಗ್ತಾ ಇದೆ ಸ್ಥಳೀಯ ಪ್ರತಿಭೆಗಳಿಗೊಂದು ವೇದಿಕೆ ಇದು ಗೀತ ಸಂಗಮ. ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆ ಹಾಡಿದ್ದಾರೆ ಅಶೋಕ್ ಕೋಲ್ಕಾರವರು. ಒಳಿದು ಮಾಡೋ ಮನುಜ ನೀ ಇರೋದು 3 ದಿವಸ.

ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ

ಬೆಳಗಾವಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳಿಂದ ನಡೆಯುತ್ತಿರುವ ಸಂಗೀತ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಗೀತ ಸಂಗಮದಲ್ಲಿ ಇನ್ನೊಂದು ಗೀತೆ ಹಾಡಿದ್ದಾರೆ ಅಜಿತ್ ಕುಮಾರ್ ಉಪಕಟ್ಟಿಯವರು. ಇದೊಂದು ಭಾವಗೀತೆ.

0: ಏನು ಹಂಗೆ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗಲೇಬೇಕು, ಆಗಿರಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿಮ್ಮ ಡಿಪಾರ್ಟ್ಮೆಂಟೇ, ಆದರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಡಿಸ್ಟ್ರಿಕ್ಟಿಗೆ, ಕರ್ನಾಟಕ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಊರಿಗೆ ಕರೆಸಿ ನನಗೆ ಆಪ್ಬಿಟ್ಟೆ ಅಲ್ವಾ? ಈಗ ಏನು ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಾಡ್ದೆ ಅಂದರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಖ ಕೋಟೆ ಕಣೋ.
1: ನಮಸ್ಕಾರ, ನಾನು ನಿಮ್ಮ ರವಿಶಂಕರ್. ನೀವು ಕೇಳ್ತಾ ಇರೋದು 90.4 FM. ಇದು ನಿಮ್ಮ ವೇಣುಧ್ವನಿ, KLE ಕನಸು. ವೇಣುಧ್ವನಿ ತುಂಬ ಚೆನ್ನಾಗಿದೆ ಹೆಸರು. ಆ್ಯಂಡ್ ಡೆಫಿನೆಟ್ ಆಗಿ ಪ್ರತಿಭೆ ಅನ್ನೋದು ನಮ್ಮ ದೇಶದಲ್ಲಿ ಅದಕ್ಕೇನು ಕಡಿಮೆ ಇಲ್ಲ, ಪ್ರತಿಭೆ ಹಂಗಿದೆ. ಬಟ್ ಅದನ್ನು ಕರೆಕ್ಟಾಗಿ ಟ್ಯಾಪ್ ಮಾಡಿ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ವೇದಿಕೆ ನಾವು ರೆಡಿ ಮಾಡಬೇಕು. ಆ ವೇದಿಕೆಯಾಗಿ ನೀವಿದ್ದೀರಾ, ವೇಣುಧ್ವನಿ. ಸೊ ಐ ವಿಶ್ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು.
2: ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿಯನ್ನ 90.4 FM. ಕಾರ್ಯಕ್ರಮದಲ್ಲಿ ಈಗೊಂದು ಜನಪದ ಗೀತೆ, ತೆಗಿಬೇಡ ತಂಗಿ ಕಣ್ಣಾಗ ನೀರ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ರೇವಪ್ಪ ಪೂಜಾರಿಯವರು.

ಇಂದಿನ ಗೀತ ಸಂಗಮ ನಿಜಕ್ಕೂ ವಿಶೇಷವಾಗಿತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ವಚನ ಕೇಳಿದ್ರಿ, ಭಾವಗೀತೆ ಕೇಳಿದ್ರಿ, ಜನಪದ ಗೀತೆ ಕೇಳಿದ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಗೀತ ಸುದ್ದಿಯನ್ನ ನಿಮಗೆ ಉಣಬಡಿಸಿದವರು ಬೆಳಗಾವಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು. ಹೀಗೆ ಕೇಳ್ತಾ ಇರಿ KLE ವೇಣುಧ್ವನಿ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ KLE ಕನಸು. ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮವಿದು KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲನೇ ಗೀತೆ ಚಿತ್ರ ಅಮ್ಮ, ಗೀತೆ ಅಮ್ಮ ಅಮ್ಮ, ಗಾಯಕರು ಎಂ ಕಿರವಾನಿ ಹಾಗೂ ಚಿತ್ರ. ಹಾಡನ್ನ ಕೇಳಿ ಆನಂದಿಸಿ.

0: KLE ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಕನ್ನಡ ಕಸ್ತೂರಿ. ಗಾಯಕರು ರಿಚರ್ಡ್ ಲೂಯಿಸ್ ಹಾಗೂ ದೊಡ್ಡಣ್ಣ ಮತ್ತು ಲಕ್ಷ್ಮಣ್. ಹಾಡನ್ನ ಕೇಳಿ ಆನಂದಿಸಿ.
1: ಕನ್ನಡ ಅಂದ್ರೆ ಇನ್ನೊಬ್ಬ ಅಂತಾನೆ ಎನ್ನಡ
2: ಎನ್ನಡ
1: ಅಲ್ಲಪ್ಪ, ನಾನು ಮಾತಾಡಿದ ಕನ್ನಡ ಇವನ್ ಅಂತಾನಲ್ಲ ಎನ್ನಡ ಅಂತ ಇನ್ನೊಬ್ಬನ್ ಕೇಳಿದ್ರೆ ಅವನಂತಾನೆ ಏಮ್ರ ಎಕ್ಕಡ
3: ಏಮ್ರ ಎಕ್ಕಡ.
1: ಅಯ್ಯಯ್ಯೋ, ಈ ಕನ್ನಡ ನಾಡಲ್ಲಿ ಕನ್ನಡವೇ ಇಲ್ವಲ್ಲಪ್ಪ. ಇಲ್ಲಿ ನೋಡಿದ್ರೆ ಎನ್ನಡ, ಅಲ್ಲಿ ನೋಡಿದ್ರೆ ಎಕ್ಕಡ. ಅಲ್ಲಿಗೆ

0: ಕನ್ನಡ ಕಸ್ತೂರಿ ಭಾಷೆಗತಿ ಹೀಗಾಯ್ತು. ಹೋಗ್ಲಿ, ನಮ್ಮ ಕನ್ನಡಿಗರ ಹೃದಯದಂತಿರುವ ವಿಶಾಲವಾದ ಕರ್ನಾಟಕ ರಾಜ್ಯದ ಗತಿ ಏನಾಯ್ತಪ್ಪ ಅಂತಂದ್ರೆ,
1: ಪೇಳುವಂತವನಾಗ ಯಾ ಸಾರಥಿ
0: ಕಾಸರ

0: ನಮ್ಮ ಭಾಷೆನೂ ಹಿಂಗಾಯ್ತು, ರಾಜ್ಯನೂ ಹಿಂಗಾಯ್ತು, ನಮ್ಮ ಕಲೆ ಸಂಸ್ಕೃತಿಯ ಕನ್ನಡಿ ಈ ನಮ್ಮ ಟಿವಿ ಚಾನೆಲ್ಗಳ ಗತಿ ಏನಾಯ್ತಪ್ಪ ಅಂತಂದ್ರೆ
1: ಏನಾಯ್ತಪ್ಪ,
0: ನಿಮ್ಮ ಉದಯ ಟಿವಿಗೆ ಮದ್ರಾಸಿನ ಯಜಮಾನ್ರು, ನಮ್ಮ ಈ ಟಿವಿಗೂ ಆಂಧ್ರ ವಾಳ ಯಜಮಾನ್.

0: ಪರಿಸ್ಥಿತಿ ಏನೋ ಹೀಗಾಯ್ತು. ಚಲನಚಿತ್ರ ಪರಿಸ್ಥಿತಿ ಏನಪ್ಪಾ ಅಂದ್ರೆ,
1: ಏನಪ್ಪಾ
0: ಕನ್ನಡದ ಹೀರೋಯಿನ್ ಗಳೆಲ್ಲ ಬಾಂಬೆ ಮದ್ರಾಸಿನವರು,
2: ಆಹಾ
0: ಕನ್ನಡದ ನಿರ್ದೇಶಕ

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ಮುಂದಿನ ಗೀತೆ ಸೃಷ್ಟಿಕರ್ತ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಅಮ್ಮ. ಹಾಡನ್ನ ಕೇಳಿ ಆನಂದಿಸಿ.

0: ಅವನನ್ನು ಸೃಷ್ಟಿಸಿದಳು ಒಬ್ಬ ಅಮ್ಮ.
1: ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮವಿದು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಮುಂದಿನ ಗೀತೆ ಜಾಲಿ ಬಾನರಲ್ಲಿ.

ಇದುವರೆಗೂ ಕೇಳಿದ್ರಿ ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ವೈದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದ ವಿಷಯ ಕಣ್ಣಿನ ಸಮಸ್ಯೆ ಹಾಗೂ ಆಯುರ್ವೇದ ಚಿಕಿತ್ಸೆ ಕುರಿತು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಅಸಿಸ್ಟೆಂಟ್ ಪ್ರೊಫೆಸರ್ ನೇತ್ರ ರೋಗ ಚಿಕಿತ್ಸೆ ವಿಭಾಗದ ಡಾಕ್ಟರ್ ರಾಘವೇಂದ್ರ ನಾಯಕ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ.
0: ಇವತ್ತಿನ ಕಾರ್ಯಕ್ರಮದ ವಿಷಯ ಕಣ್ಣಿನ ಸಮಸ್ಯೆ ಹಾಗೂ ಆಯುರ್ವೇದ ಚಿಕಿತ್ಸೆ ಕುರಿತು. ಮೊದಲನೇದಾಗಿ, ಕಣ್ಣಿನ ಸಮಸ್ಯೆಗಳು ಸಾಮಾನ್ಯವಾಗಿ ಕಂಡುಬರುವ ಕಣ್ಣಿನ ಸಮಸ್ಯೆಗಳು ಯಾವುವು, ಅದರ ಬಗ್ಗೆ?
1: ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಣ್ಣಿನ ಸಮಸ್ಯೆಗಳು ಅಂತ ಬಂದ್ರೆ ನೀವೆಲ್ಲರೂ ಒಳಗೊಂಡಿರ್ತೀರಾ, ಎಷ್ಟೋ ಸಲ ನೀರು ಬಡಿತಾ ಇರುತ್ತೆ ಅಥವಾ ಕೆಂಪಾಗ್ತಾ ಇರುತ್ತೆ ಅಥವಾ ಕಾಣಿಸೋದಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಕಣ್ಣಿನ ಸಮಸ್ಯೆ ಅಂದರೆ ಒಂದೇ, ಏನು ಕಾಣಿಸೋದಿಲ್ಲ.
0: ಸೊ
1: ಇವೇ ಮೆಜಾರಿಟಿಯಾಗಿ ನಮಗೆ ಸಿಗುವಂತಹ ಸಾಮಾನ್ಯ ಕಣ್ಣಿನ ತೊಂದರೆಗಳು. ಸಾಮಾನ್ಯ ಜನರಿಗೆ ಕೇಳಿದ್ರೆ ಇವನ್ನೇ ಕಂಪ್ಲೇಂಟ್ ಆಗಿ ಅವ್ರು ಹೇಳ್ತಿರ್ತಾರೆ. ಸೊ ಡಯಾಗ್ನೋಸಿಸ್ ಅಂತ ತಗೊಂಡ್ರೆ ತುಂಬ ಇದೆ. ಸಾಮಾನ್ಯವಾಗಿ ಹೇಳಬೇಕಂದ್ರೆ ಜನರಿಗೆ ತಿಳಿಯುವ ಹಾಗೆ ನಾವು ಹೇಳಬೇಕಂತ ಅಂದರೆ, ಒಂದು, ನೀರು ಬಡಿಯುವುದು, ಕೆಂಪು ಆಗುವುದು, ಆಮೇಲೆ ಅದರೊಟ್ಟಿಗೆ ಕಾಣಿಸದೇ ಇರುವುದು ಅಥವಾ ಕಡಿಮೆ ಕಾಣುವುದು. ಸೊ ಇವು ಕಾಮನ್ ಆಗಿರುತ್ತೆ. ಅದರೊಟ್ಟಿಗೆ ಎಡಿಷನ್ ಆಗಿ ತಗೋಬೇಕಂದ್ರೆ ನೋವು ಇರಬಹುದು, ಅದು ಒಂದು ಎಡಿಷನ್.
0: ಅಂತ ಸಂದರ್ಭದಲ್ಲಿ ತಾವು ಹೇಳಿದ್ರೆ ಕಣ್ಣು ಕೆಂಪಾಗುವುದು, ಈಗ ಅದರಲ್ಲಿಯೂ ಕೂಡ ಉರಿ ತುರಿಕೆ ಉಂಟಾಗಲು ಇದಕ್ಕೆ ಕಾರಣವೇನು, ಅದರ ಬಗ್ಗೆ ತಿಳಿಸಿ.
1: ಕಾರಣಗಳು ತುಂಬ ಇರುತ್ತೆ. ಸೊ ಅದರಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಹೇಳಬೇಕಂತ ಅಂದರೆ, ಏನಾದರೂ ಈ ಕಾಮನ್ ಆಗಿ ನಿಮಗೆ ಗೊತ್ತಿರುತ್ತೆ, ಇನ್ಫೆಕ್ಷನ್ ಅಂತ ನಾವು ಮಾತಾಡ್ತೀವಲ್ಲ, ಸೊ ಹಾಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಏನಾದರೂ ಆದರೆ, ಎಕ್ಸ್ಪೋಜರ್ಸ್ ಆದರೆ, ಸೊ ಅಲ್ಲಿ ಒಂದು, ಅಥವಾ ವೈರಲ್ ಇನ್ಫೆಕ್ಷನ್ಸ್ ಆದರೆ, ಏನಾದರೂ ಜ್ವರ ಬಂದು ಅದರಿಂದನೂ ಆಗ್ಬೋದು ಕೆಲವೊಂದ್ಸಲ. ಆಮೇಲೆ ಇನ್ನೊಂದು, ಇಂಡಸ್ಟ್ರೀಸಲ್ಲೆಲ್ಲ ವರ್ಕ್ ಮಾಡ್ತಾರೆ, ಸೊ ಅಲ್ಲಿ ಅಲರ್ಜನ್ಸ್ ಎಕ್ಸ್ಪೋಸ್ ಆದರೆ, ಸೊ ಅದು ಅಲರ್ಜಿಕ್ ಆಗಿ ರಿಯಾಕ್ಟ್ ಆಗಿ ಅದರಿಂದನೂ ಕಣ್ಣು ಕೆಂಪಾಗ್ಬೋದು. ಸೊ ಇನ್ನೊಂದು, ಏನಾದರೂ ಹೊಡೆತ ಏನಾದರೂ ಬಿದ್ದರೆ, ಸೊ ರಕ್ತ ಹೋಗಿ ನಿಮ್ಮ ಬಿಳಿ ಪಾರ್ಟ್ ಇರುತ್ತೆ, ಸ್ಕ್ಲೀರಾ ಅಂತ ಏನು ಕರಿತೀವಿ ನಾವು, ಸೊ ಅಲ್ಲಿ ರಕ್ತ ಹೋಗಿ ಏನಾದರೂ ಕಲೆಕ್ಷನ್ ಆದರೆ, ಸೊ ಅದು ಕೂಡ ಒಂದು ರೆಡ್ನೆಸ್ ಆಗಿ ಕನ್ವರ್ಟ್ ಆಗ್ಬೋದು. ಸೊ ಇವು ಸಾಮಾನ್ಯವಾಗಿ ಕಣ್ಣು ಕೆಂಪು ಯಾಕಾಗುತ್ತೆ ಅಂತ ಅಂದರೆ ನಾವು ರೀಸನ್ಸ್ ಆಗಿ ತಗೋಬೋದು.
0: ಅಂತ ಸಂದರ್ಭದಲ್ಲಿ ಡ್ರೈ ಐ, ಕಣ್ಣು ಒಣಗುವುದು ಎಂದರೇನು, ಅದರ ಲಕ್ಷಣ, ಅದರ ಬಗ್ಗೆ ತಿಳಿಸಿ.
1: ಡ್ರೈ ಐ ಇದು ಈಗ ಕಾಮನ್ ಆಗಿ ಜಾಸ್ತಿ IT ಪ್ರೊಫೆಷನಲ್ ಆಗಿರ್ಬೋದು ಅಥವಾ ಯಾರು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತುಂಬ ಯೂಸ್ ಮಾಡ್ತಾರೆ ಅವರಲ್ಲಿ ನೋಡಿದ್ರೆ ಡ್ರೈ ಐ ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಎಲ್ಲರೂ ಹೇಳ್ತಾ ಇರ್ತಾರೆ, ನನಗೆ ಡ್ರೈ ಐ ಸಮಸ್ಯೆ ಇದೆ, ಡ್ರೈ ಐ ಸಮಸ್ಯೆ ಇದೆ, ನೀವು ಕೇಳಿರ್ಬೋದು. ಸೊ ಅದು ಮೇನ್ಲಿ ಆಗೋದಂದ್ರೆ ಆಯಿಲಿನೆಸ್ ಕಡಿಮೆ ಆಗೋದ್ರಿಂದ. ನಮ್ಮ ಕಣ್ಣಲ್ಲಿ ಮಿಬೋಮಿಯನ್ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ. ಸೊ ಅದು ನಮ್ಮ ಟಿಯರ್ ಫಿಲ್ಮ್ಗೆ ಆಯಿಲಿನೆಸ್ನ ಆ್ಯಡ್ ಆನ್ ಕೊಡ್ತಾ ಇರುತ್ತೆ. ಸೊ ಅಲ್ಲಿ ಆ ಗ್ಲ್ಯಾಂಡಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಸ್ಟಾರ್ಟ್ ಆಯ್ತಪ್ಪ ಅಂದರೆ, ಸೊ ಅದು ಡ್ರೈ ಐಗೆ ಕಾಸ್ ಆಗಿ ನಾವು ತಗೋಬೋದು. ಆ್ಯಂಡ್ ಇನ್ನೊಂದು, ಯಾಕೆ ಆಗುತ್ತೆ ಅಂತ ಮೆಜಾರಿಟಿ ಅಂದರೆ, ಈಗ ನಾವು PC

0: ಯೂಸ್ ಮಾಡ್ತಿರ್ತೀವಿ, ಕಂಪ್ಯೂಟರ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀವಲ್ಲ, ಸ್ಕ್ರೀನ್ ಟೈಮ್ ಇರುತ್ತೆ. ಸೊ ಐ ಟಿ ಪ್ರೊಫೆಷ್ನಲ್ಗೆ ಹೋದರೆ ಮೋರ್ ದೆನ್ 6 hours, 8 hours ದೇ ವಿಲ್ ಬಿ ಇನ್ ಫ್ರಂಟ್ ಆಫ್ ದ ಸ್ಕ್ರೀನ್ಸ್. ಸೊ ಆವಾಗ ನಾವು ಫೋಕಸ್ ಮಾಡೋದ್ರಲ್ಲಿ ಏನು ಮಾಡ್ತೀವಿ, ಜಾಸ್ತಿ ಗ್ಯಾಪ್ ಇರುತ್ತೆ, ಬ್ಲಿಂಕಿಂಗ್ ರೇಟ್ ಅಂತ ಇರುತ್ತೆ ಕಣ್ಣಿಗೆ. ನಿಮಿಷದಲ್ಲಿ 16-20 ಸಲ ನಾವು ಕಣ್ಣನ್ನು ಪಿಳ್ಕಿಸ್ತಾ ಇರ್ತೀವಿ.
1: ನಿಜ?
0: ಹಾಂ. ಆವಾಗ ಏನಾಗುತ್ತೆ, ನಾವು ಸ್ಕ್ರೀನ್ ಟೈಮ್ ನೋಡೋ ನಮ್ದು ಕಾನ್ಸಂಟ್ರೇಷನಲ್ಲಿ ಪಿಳ್ಕಿಸೋದನ್ನ ನಮ್ಮ ಮೈಂಡ್ ಮರ್ತು ಬಿಡುತ್ತೆ. ಸೊ ಅದರಿಂದ ಅಲ್ಲಿ ಟಿಯರ್ ಫಿಲ್ಮ್ಗೆ ಇನ್ಸಫಿಷಿಯನ್ಸಿ ಕಾಸ್ ಆಗುತ್ತೆ. ಸೊ ಅದರಿಂದ ಡ್ರೈ ಐ ವಿಲ್ ಬಿ ಕಾಸ್.
1: ಮೊಬೈಲ್ ಮತ್ತು ಕಂಪ್ಯೂಟರ್ಗಳ ಬಗ್ಗೆ ತಾವು ತಿಳಿಸಿದ್ರಿ, ಅಲ್ಲೇ ಒಂದು ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಯಾರು ಅದನ್ನು ಬಳಸೋದಿಲ್ಲ ಅಂತ ಇಲ್ಲ, ಎವ್ರಿಬಡಿ ದೇ ಆರ್ ಯೂಸಿಂಗ್, ಕಿರಿಯರಿಂದ ಹಿರಿಯರವರೆಗೆ. ಅಂಥ ಸಂದರ್ಭದಲ್ಲಿ ಅತಿ ಜಾಸ್ತಿ ಮೊಬೈಲ್, ಕಂಪ್ಯೂಟರ್ ಅಥವಾ ಸ್ಕ್ರೀನ್ ಮುಂದೆ ಇದ್ರೆ ಕಣ್ಣಿಗೆ ಆಗೋ ಸಾಮಾನ್ಯ ಸಮಸ್ಯೆಗಳು ಯಾವುವು?
0: ಸಾಮಾನ್ಯ ಸಮಸ್ಯೆಗಳು ಅಂದರೆ, ಒಂದು ಫೇಮಸ್ ಅದರ ಹೆಸರಲ್ಲೇ ಇದೆ, ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ನಾವು ಹೇಳ್ಬೋದು. ಸೊ ಅದೇ ಸಿಮಿಲರ್ ಟರ್ಮ್ ಟು ದ ಡ್ರೈ ಐ. ಡ್ರೈ ಐಗೇನೆ ನಾವು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಕೂಡ ಅಂತೀವಿ. ಸೊ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಏನಿದೆ ಅದರಿಂದ ಸಫರ್ ಆಗ್ತಿರ್ತಾರೆ. ಸೊ ಅದಕ್ಕೆ ಮತ್ತೆ ನಾವು ಏನಾದರೂ ಪ್ರಿವೆನ್ಷನ್ ಆಗಿ ತಗೋಬೇಕು ಅಂತ ಹೇಳಕ್ಕೆ ಏನಾದರೂ ಇದ್ರೆ, ಸೊ ಒಂದು ರೂಲ್ ಆಫ್ 20-20 ಅಂತ ಒಂದು ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ಇದರಲ್ಲಿ ಏನ್ ಮಾಡೋದು, ಪ್ರತಿ 20 ನಿಮಿಷಕ್ಕೆ ನೀವು ಕಂಪ್ಯೂಟರ್ ಅಥವಾ ಏನಾದರೂ ಯೂಸ್ ಮಾಡ್ತಾ ಇದ್ರೆ 20 ಮಿನಿಟ್ಸ್ ಒಂದು ಬ್ರೇಕ್ ಕೊಡಿ. ಬ್ರೇಕ್ ಆದ ನಂತರ 20 meters ದೂರ ನೋಡಿ, ಆ್ಯಂಡ್ ನಿಮ್ಮ ಕಣ್ಣನ್ನು 20 ಸಲ ಪಿಳ್ಕಿಸಿ. ಸೊ ಇದು ಒಂದು ರೂಲ್ ಫಾಲೋ ಮಾಡಬಹುದು.
1: ಈಗ ಕಣ್ಣಿನ ದಣಿವು ಮತ್ತು ತಲೆನೋವಿಗೆ ಆಯುರ್ವೇದದಲ್ಲಿ ಯಾವ ಚಿಕಿತ್ಸೆ ಇದೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಕಣ್ಣಿನ ದಣಿವು ಯಾಕಂದ್ರೆ ಸ್ಟ್ರೆಸ್ ಫ್ಯಾಕ್ಟರ್ ಇಂದ ಆಗುತ್ತೆ. ಕಣ್ಣಿನ ಕೆಲಸ ಏನಾದರೂ ಜಾಸ್ತಿ ಆದರೆ, ನಿದ್ದೆ ಏನಾದರೂ ಆಗಲಿಲ್ಲ ಅಂದರೆ, ಅಥವಾ ನೀವು ಹಿಂದೆ ಹೇಳಿದ್ರಿ ಡ್ರೈ ಐ ಅಂತ ಹೇಳಿದ್ರಿ, ಇದರಿಂದನೂ ಕೂಡ ದಣಿವು ಆಗುತ್ತೆ. ಆಮೇಲೆ ಇನ್ನೊಂದು ತಲೆನೋವು ಅಂತ ನೀವು ಕೇಳಿದ್ರಿ, ತಲೆನೋವು ಅಂತ ಬಂದರೆ ಈಗ ಯಾರಿಗಾದರೂ ಸ್ಪೆಕ್ಟ್ಸ್ ಇರುತ್ತೆ. ಸೊ ದೂರದೃಷ್ಟಿ ಸಲುವಾಗಿ ಸ್ಪೆಕ್ಟ್ ಇರುತ್ತೆ, ಅವರು ಸ್ಪೆಕ್ಟ್ ಹಾಕ್ಕೊಳ್ಳಿಲ್ಲ ಅಂದರೆ ಸೊ ಬ್ರೈನ್ ಏನು ಮಾಡುತ್ತೆ, ಗೊತ್ತಾಗಲ್ಲ ಏನಾಗ್ತಿದೆ. ಸೊ ಅದು ಸ್ಟ್ರೆಸ್ ಮೂಲಕ ನೋಡಿದ್ದನ್ನ ಕ್ಲಿಯರ್ ಮಾಡೋಕೆ ಬ್ರೈನ್ಗೆ ಸ್ಟ್ರೆಸ್ ಬೀಳುತ್ತೆ. ಸೊ ಅದರಿಂದ ತಲೆನೋವು ಕಾಸ್ ಆಗ್ತಾ ಇರುತ್ತೆ. ಅಂದ್ರೆ ನಾರ್ಮಲ್ ಫಂಕ್ಷನ್ ಇರಲ್ಲ, ಸೊ ಅದು ನಾರ್ಮಲ್ ಮಾಡಲಿಕ್ಕೆ ನಮ್ಮ ಬ್ರೈನು ತಲೆನೋವಿನ ಕೊಡುತ್ತೆ. ಸೊ ಅದು ಒಂದು ಆ್ಯಡ್ ಆನ್. ಸೊ ಅದಕ್ಕೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಏನು ಚಿಕಿತ್ಸೆಗಳಿವೆ ಅಂತ ಹೇಳಿ ನೀವು ಕೇಳಿದ್ರಿ, ಸೊ ಅದರಲ್ಲಿ ನಾವು ಕಣ್ಣಿನ ದಣಿವು ಗಿನಿವು ಅಂತ ಬಂದ್ರೆ, ಸೊ ಅಲ್ಲಿ ಕ್ಷೀರಸೇಕ ಅಂತೇಳಿ ಒಂದು ಟ್ರೀಟ್ಮೆಂಟ್ ಇದೆ. ಸೊ ನಾವು ಹಾಲಿನಿಂದ ಅದರೊಟ್ಟಿಗೆ ಮತ್ತು ಆಯುರ್ವೇದ ದ್ರವ್ಯಗಳನ್ನು ಹಾಕಿ ಮಿಕ್ಸ್ ಮಾಡಿ ಪ್ರೊಸೆಸ್ ಮಾಡಿ, ಸೊ ಅದನ್ನು ನಾವು ಟಾಪಿಕಲ್ ಅಡ್ಮಿನಿಸ್ಟ್ರೇಷನ್ ಆಗಿ ಕೊಡ್ತೀವಿ, ಅಥವಾ ಆಶ್ಚೋತನ ಅಂತ ಇನ್ನೊಂದಿದೆ, ಅದರಲ್ಲಿ ಡ್ರಾಪ್ಸ್ ಫಾರ್ಮಲ್ಲಿ ಕೊಡ್ತೀವಿ. ಸೊ ಅವ್ರ ಮನೆಯಲ್ಲೂ ಹಾಕೋಬಹುದು, ಅಥವಾ ಯೂನಿಟ್ಸಲ್ಲಿ ಬಂದು ಹಾಕೊಂಡು ಹೋಗ್ಬೋದು, ಅಥವಾ ಇನ್ನೂ ಆ್ಯಡ್ ಆನ್ ಅಂದರೆ ತರ್ಪಣ ಅಂತೇಳಿ ಇನ್ನೊಂದು ಟ್ರೀಟ್ಮೆಂಟ್ ಬರುತ್ತೆ, ಕೇಳಿರ್ಬೋದು. ಸೊ ಒಂದು ಹೊಂಡ ಮಾಡಿ ಅದರಲ್ಲಿ ಆಯಿಲ್ ಪೋರಿಂಗ್ ಮಾಡಿ 20 minutes or 30 minutes or 40 minutes, ಪ್ರತ್ಯೇಕ ವ್ಯಾಧಿ ಅನುಸಾರವಾಗಿ ಬೇರೆ ಬೇರೆ ಟೈಮ್ ಡ್ಯೂರೇಷನಿಂದ ನಾವು ಅದನ್ನು ಮಾಡ್ಬೋದು. ಇವು ಕಾಮನ್ ಆಗಿ ನಾವು ಮಾಡುವಂಥ ಟ್ರೀಟ್ಮೆಂಟ್ಗಳಿರುತ್ತೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕಣ್ಣಿನ ಸಮಸ್ಯೆ ಹಾಗೂ ಆಯುರ್ವೇದ ಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಅಸಿಸ್ಟೆಂಟ್ ಪ್ರೊಫೆಸರ್ ನೇತ್ರ ರೋಗ ಚಿಕಿತ್ಸಾ ವಿಭಾಗದ ಡಾಕ್ಟರ್ ರಾಘವೇಂದ್ರ ನಾಯಕ್ ಅವರು. ಸರ್, ಈಗ ಬಹಳ ಮುಖ್ಯವಾಗಿ ಕಣ್ಣಿನ ಸಮಸ್ಯೆ ಅಂತ ಬಂದಾಗ ಅದರಲ್ಲಿ ಲಾಂಗ್ ಸೈಟೆಡ್ನೆಸ್, ಶಾರ್ಟ್ ಸೈಟೆಡ್ನೆಸ್ ಅಂತಾರೆ, ಸಮೀಪದ ದೃಷ್ಟಿ ಮತ್ತು ದೂರ ದೃಷ್ಟಿ ಅಂತ, ಈ ದೃಷ್ಟಿ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಳು ಯಾವುವು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ನಾವು ಈಗ ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಅಂತ ತಗೊಂಡ್ರೆ, ಈಗ ಸಮೀಪ ದೃಷ್ಟಿ ಯಾರಿಗಿರಲ್ಲ, ಕಾಮನ್ ಆಗಿ 40 ಏಜ್ ಯಾರು ಕ್ರಾಸ್ ಮಾಡ್ತಾರೋ 40 ನಂತರ ಎಲ್ಲರಿಗೂ ಸಮೀಪ ದೃಷ್ಟಿ ತೊಂದರೆ ಬಂದೇ ಬರುತ್ತೆ. ಆ್ಯಂಡ್ ದೂರದೃಷ್ಟಿ ಅದು ಇರ್ರೆಸ್ಪೆಕ್ಟಿವ್, ಅಂದರೆ ಇದೇ ಏಜ್ ಗ್ರೂಪಲ್ಲಿ ಬರಬೇಕಂತ ಇಲ್ಲ, ಚಿಕ್ಕ ವಯಸ್ಸಲ್ಲೂ ಬರ್ಬೋದು, ಮಧ್ಯಮ ವಯಸ್ಸಲ್ಲೂ ಬರ್ಬೋದು, ಅಥವಾ ವೃದ್ಧ ಅವ್ರಿಗೂ ಬರ್ಬೋದು. ಸೊ ಆ ಕಂಡೀಷನಲ್ಲಿ ನಮ್ಮ ಆಯುರ್ವೇದದಲ್ಲಿ ಏನು ಮಾಡ್ತಾರೆ, ಸೊ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಂತ ಮಾಡ್ತೀವಿ. ಕಾಮನ್ ಆಗಿ ನಮ್ಮ ದೃಷ್ಟಿ ಏನು ಕಣ್ಣಿದೆ ಅದರಲ್ಲಿ ಪಿತ್ತದಿಂದ ವಿಕಾರಗಳು ಬರುತ್ತೆ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೆ ನಾವು ಚಿಕಿತ್ಸೆ ಆಗಿ ಪಿತ್ತನ ಟ್ರೀಟ್ ಮಾಡ್ತೀವಿ. ಸೊ ಪಿತ್ತ ಟ್ರೀಟ್ಮೆಂಟಲ್ಲಿ ಏನೇನು ಮಾಡ್ಬೋದು, ಸೊ ಈಗ ಪರ್ಗೇಷನ್ ಥೆರಪಿ ಅಂತ ನೀವು ಕೇಳಿರ್ಬೋದು ಸಾಮಾನ್ಯವಾಗಿ, ಅಥವಾ ವಿರೇಚನ ಥೆರಪಿ ಅಂತ ಕೇಳಿರ್ಬೋದು. ಸೊ ಅದನ್ನು ಮಾಡಿ ನಾವು ಪಿತ್ತನ ಕಂಟ್ರೋಲ್ ಮಾಡಿ, ಸೊ ಅಲ್ಲಿಂದ ಕಣ್ಣಿಗೆ ಚಿಕಿತ್ಸೆಯನ್ನು ಕೊಡ್ತಿರ್ತೀವಿ. ಮತ್ತು ಅದಕ್ಕೆ ಆ್ಯಡ್ ಆನ್ ಎಫೆಕ್ಟ್ ಆಗಿ ನಾವು ಇಂಟಿಗ್ರೇಟಿವ್ ಆಸ್ಪೆಕ್ಟಲ್ಲಿ ತೊಗೊಂಡು ಐ ಎಕ್ಸಸೈಸಸ್ ಕೂಡ ಮಾಡಿಸ್ತೀವಿ. ಆಮೇಲೆ ಆಗಲೇ ಹೇಳಿದಾಗೆ ನಾವು ಸೇಕ ಅದು ದ್ರವ್ಯ ಬೇರೆ ಬೇರೆ ಇರುತ್ತೆ ಇಂಡಿವಿಜುವಲ್ ವ್ಯಾಧಿ ಪ್ರಕಾರ. ಈಗ ಸೈಟೆಡ್ನೆಸ್ ಅಂತ ಬಂದರೆ ಅಲ್ಲಿನ ಮತ್ತೆ ಕೆಲವೆಲ್ಲ ದ್ರವ್ಯಗಳು ಬರುತ್ತೆ, ಸೊ ಅವನ್ನು ಉಪಯೋಗ ಮಾಡಿಕೊಂಡು ಸೇಕ ಆಶ್ಚೋತನ ಅಂಜನ ಅಂತ ಕೇಳಿರ್ಬೋದು ನೀವು, ಕೊಲೀರಿಯಂ ಏನು ಯೂಸ್ ಮಾಡ್ತಾರೆ ಕಾಜಲ್ ಡೇ ಟು ಡೇ ರುಟೀನ್ ಆಕ್ಟಿವಿಟೀಸ್ ಅಲ್ಲಿ. ಹಾಂ, ಸೊ ಅದರಲ್ಲಿ ಮೆಡಿಕೇಟೆಡ್ ಕೊಲೀರಿಯಮ್ಸ್ ಇರ್ತವೆ, ಸೊ ಅದನ್ನು ನಾವು ಅಡ್ವೈಸ್ ಮಾಡ್ತೀವಿ. ಸೊ ಅದರಿಂದ ಬೆಟರ್ ವಿಷನ್ ಇಂಪ್ರೂವ್ಮೆಂಟ್ ಆಗುತ್ತೆ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಈಗ ಒಂದು ಬಹಳ ಮುಖ್ಯವಾದ ವಿಷಯ ಕ್ಯಾಟ್ರಾಕ್ಟ್ ಬಗ್ಗೆ ಸ್ವಲ್ಪ ತಿಳಿಸಿ ಸರ್, ಆಮೇಲೆ ಅದಕ್ಕೆ ಇರೋ ಆಯುರ್ವೇದ ಚಿಕಿತ್ಸೆಗಳು.
1: ಕ್ಯಾಟ್ರಾಕ್ಟ್ ಅಂತ ತಗೊಂಡ್ರೆ ಯಾರಿಗಾಗುತ್ತೆ? ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ನೀವು ನೋಡ್ತಾ ಹೋದ್ರೆ 45 ನಂತರ ವೃದ್ಧ ಜೀವನ ಸ್ಟಾರ್ಟ್ ಆಗುತ್ತೆ, ಮಧ್ಯಮದಿಂದ ವೃದ್ಧ. ಸೊ ಅಲ್ಲಿ ಕ್ಯಾಟ್ರಾಕ್ಟ್ ಎಲ್ಲರಿಗೂ ಕಾಮನ್ ಆಗಿರುವಂತ ಒಂದು ಸಮಸ್ಯೆ. ಗೊತ್ತಿರೋ ಹಾಗೆ ಕ್ಯಾಟ್ರಾಕ್ಟ್ ಅಂದ್ರೆ ಕಣ್ಣಿಗೆ ಪೊರೆ ಬರುವುದು ಅಂತ ಅರ್ಥ. ಇದ್ದಿರೋ ಲೆನ್ಸ್ ಮ್ಯಾಟರ್ ಏನಿರುತ್ತೆ ಒಳಗಡೆ, ಅದು ಗಟ್ಟಿ ಆಗುತ್ತೆ, ಅದರದ ಟ್ರಾನ್ಸ್ಪರೆನ್ಸಿ ಲಾಸ್ ಆಗುತ್ತೆ. ಸೊ ಅದರಿಂದ ವಿಷನ್ ಕರೆಕ್ಟ್ ಆಗಿ ಕಾಣಿಸೋದಿಲ್ಲ. ಸೊ ಅಲ್ಲಿ ನಾವು ಆಯುರ್ವೇದದಲ್ಲಿ ಏನು ಮಾಡ್ಬೋದು, ಅದರಲ್ಲಿ ಬಹಳ ಡೆವಲಪ್ ಆಗಿತ್ತಪ್ಪ ಕ್ಯಾಟ್ರಾಕ್ಟ್, ಸೊ ಜಾಸ್ತಿ ಗಟ್ಟಿಯಾಗಿದೆ ಅಂದರೆ ನಾವು ಅಲ್ಲಿ ಜಾಸ್ತಿ ಟ್ರೀಟ್ಮೆಂಟ್ ಮಾಡಿದ್ರು ಏನು ಇಂಪ್ರೂವ್ಮೆಂಟ್ ಸಿಗೋದಿಲ್ಲ. ಬಟ್ ಒಂದು ಸರ್ಜಿಕಲ್ ಆಸ್ಪೆಕ್ಟ್ ರೂಢಿಯಲ್ಲಿದೆ, ಸೊ ಅದು ಬೆಟರ್ ಚಾಯ್ಸ್ ಆಗುತ್ತೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿದ್ದರೆ ಸೊ ಅಲ್ಲಿ ನಾವು ತರ್ಪಣ ಮೂಲಕ ಚೆನ್ನಾಗಿ ಆ್ಯಕ್ಟ್ ಮಾಡಿಸ್ಬೋದು. ಮತ್ತು ಸೇಕ ಮತ್ತು ಅಂಜನ ನಾನೇನು ಹೇಳಿದೆ, ಅಲ್ಲಿ ತೀಕ್ಷ್ಣ ಅಂಜನಾಸ್ ಅಂತ ಬರುತ್ತೆ, ಅಂದರೆ ಸ್ವಲ್ಪ ಪೊಟೆನ್ಸಿಯಲ್ಲಿ ಜಾಸ್ತಿ ತೀಕ್ಷ್ಣ ಇರ್ತವೆ ಡ್ರಗ್ಸ್. ಸೊ ಅದರಿಂದ ಸೊ ಒಳಗಡೆ ಆಗಿರೋ ಕ್ಯಾಟ್ರಾಕ್ಟ್ ಏನಿದೆ, ಸೊ ಅದು ಟ್ರಾನ್ಸ್ಪರೆನ್ಸಿ ಏನು ಲಾಸ್ ಆಗಿದೆ, ಅದು ರೀಗೇನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ.
0: ಕ್ಯಾಟ್ರಾಕ್ಟ್ ಬರದೇ ಇರೋಕ್ಕೆ ಏನಾದರೂ ವಿಧಾನಗಳು ಇವೆಯಾ?
1: ಕ್ಯಾಟ್ರಾಕ್ಟ್ ಬರದೇ ಇರೋಕ್ಕೆ ನಾವು ಅದು ಒಂದು ವಿಧಾನಗಳು ಅಂದರೆ ನೀವು ಮೊದಲಿಂದಾನೇ ನಿಮ್ಮ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು. ಆ್ಯಂಡ್ ಇನ್ನೊಂದು ಕಾಸ್ ಅಂತ ಹೋದರೆ ಕ್ಯಾಟ್ರಾಕ್ಟಲ್ಲಿ ಟ್ರೌಮ್ಯಾಟಿಕ್ ಕ್ಯಾಟ್ರಾಕ್ಟ್ ಅಂತ ಬರುತ್ತೆ, ಏನಾದರೂ ಹೊಡೆತ ಬಿದ್ದು ಹಾಗೇನು ಕ್ಯಾಟ್ರಾಕ್ಟ್ ಆಗುತ್ತೆ, ಅಥವಾ ಹುಟ್ಟಿದಾಗಿನಿಂದನೂ ಕೆಲವು ಮಕ್ಕಳಿಗೆ ಕ್ಯಾಟ್ರಾಕ್ಟ್ ಕೂಡ ಇರಬಹುದು. ಸೊ ಹುಟ್ಟಿದಾಗಿನಿಂದ ಇರುವುದಕ್ಕೆ ಏನು ಮಾಡೋಕ್ಕೆ ಬರೋದಿಲ್ಲ. ಹಾಂ, ಸೊ ನಮಗೆ ಈಗ ಹೊಡೆತ ಬೀಳೋದ್ರಿಂದ ತಪ್ಪಿಸ್ಕೊಂಡ್ರೆ, ಅಥವಾ ಏನಾದರೂ ಸಡನ್ ಪಿಯರ್ಸ್ ಆಯಿತು, ಏನಾದರೂ ಸೂಜೆ ಹೋಯಿತು, ಅದರಿಂದನೂ ಲೆನ್ಸ್ ಮೆಟೀರಿಯಲ್ ಥಿಕ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾವು ಅವಾಯ್ಡ್ ಮಾಡ್ಬೋದು. ಅದು ಬಿಟ್ಟು ಜನರಲ್ ಆಗಿ ಏಜ್ ರಿಲೇಟೆಡ್ ಏನು ಕ್ಯಾಟ್ರಾಕ್ಟ್ ಇರುತ್ತೆ, ಅದನ್ನು ನೀವು ವಿಟಮಿನ್ಸ್ ಆಗಲಿ ಚೆನ್ನಾಗಿ ತೊಗೊಳ್ಳೋದು, ಹಸಿರು ಸೊಪ್ಪು ತರಕಾರಿಗಳನ್ನೆಲ್ಲ ಚೆನ್ನಾಗಿ ತಿನ್ನೋದ್ರಿಂದ ಕ್ಯಾಟ್ರಾಕ್ಟನ್ನು ತಕ್ಕ ಮಟ್ಟಿಗೆ ನಾವು ದೂರ ಮಾಡ್ಬೋದು. ಬಟ್ ಆಗೋ ಅಂತ ಸಿಚುವೇಶನ್ ಜಾಸ್ತಿ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ಗೆ ಬಂದೇ ಬರುತ್ತೆ.
0: ಗ್ಲಕೋಮಾ ಬಗ್ಗೆ ತಿಳಿಸಿ, ಗ್ಲಕೋಮಾ ಎಂದ್ರೇನು, ಆಮೇಲೆ ಆಯುರ್ವೇದದ ಚಿಕಿತ್ಸೆಗಳು.
1: ಓಕೆ, ಗ್ಲಕೋಮಾ ಅಂತ ಜನರಲ್ ಆಗಿ ನಾವು ನೋಡಿದ್ರೆ ಈಗ ಕಾಮನ್ ಕಂಡೀಷನ್ ಆಗಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಈಗ ಬಿ ಪಿ ಬಂದಿದೆ ಅಂತಾರೆ, ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಅಂತಾರೆ, ಹೈಪರ್ ಟೆನ್ಷನ್ ಅಂತ ನಾವೇನು ಕರಿತೀವಿ. ಸೊ ಅದೇ ಸೇಮ್ ಕಾನ್ಸೆಪ್ಟು ಕಣ್ಣಿನಲ್ಲಿ, ಆದರೆ ಅದಕ್ಕೆ ನಾವು ಇಂಟ್ರಾ ಆಕ್ಯುಲರ್ ಪ್ರೆಷರ್ ಅಂತೀವಿ, ಅದು ಆಕ್ಯುಲರ್ ಹೈಪರ್ ಟೆನ್ಷನ್ ಅಂತ ಅಂತೀವಿ. ಕಣ್ಣಿನಲ್ಲಿ ಪ್ರೆಷರ್ ಜಾಸ್ತಿ ಆಗೋದು, ಕಣ್ಣಿನಲ್ಲಿ ಲಿಕ್ವಿಡ್ ಇರುತ್ತೆ, ಅಕ್ವಿಯಸ್ ಹ್ಯೂಮರ್ ಅಂತ ಲಿಕ್ವಿಡ್ ಇರುತ್ತೆ. ಸೊ ಅದರದ್ದು ಪ್ರೊಡಕ್ಷನ್ ಯೂನಿಟಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸಗಳಾದರೆ, ಅಥವಾ ಅಬ್ಸಾರ್ಪ್ಷನ್ ಯೂನಿಟಲ್ಲಿ ಏನಾದರೂ ಹೀರಿಕೊಳ್ಳುವ ಯೂನಿಟಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ, ಆ ಫ್ಲೂಯಿಡ್ ಅಲ್ಲೇ ಉಳಿದು, ಈಗ ಫಾರ್ ಎಕ್ಸಾಂಪಲ್ ಒಂದು ಬಲೂನಲ್ಲಿ ನೀವು ನೀರು ತುಂಬಿದ್ರೆ ಹೆಂಗೆ ನೀರು ಜಾಸ್ತಿ ಆಗುತ್ತೆ ಹೋಗುತ್ತೋ, ಬಲೂನಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಹಾಗೆ ಅದು ಅಕ್ವಿಯಸ್ ಹ್ಯೂಮರ್ ಫ್ಲೂಯಿಡ್ ಕಣ್ಣಲ್ಲಿ ಜಾಸ್ತಿ ಆಗ್ತಾ ಹೋದಂಗೆ ಪ್ರೊಡಕ್ಷನ್ ಆಗಬೇಕು, ಮತ್ತೆ ಡ್ರೈನೇಜ್ ಆಗಬೇಕು. ಅದು ಆಗಲಿಲ್ಲ ಅಂದರೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಅದೇ ಪ್ರೆಷರ್ ಜಾಸ್ತಿ ಆಗಿ ಹಿಂದೆ ನಮ್ಮ ಕಣ್ಣಿನ ನರದ ಮೇಲೆ ಪ್ರೆಷರ್ ಹಾಕುತ್ತೆ, ಅದಕ್ಕೆ ವಿಷನ್ ಕಡಿಮೆ ಆಗುತ್ತೆ. ಸೊ ಇದು ಏನಿದೆ ಟೋಟಲ್ ನಾವು ವ್ಯಾಧಿನ ನಾವು ಗ್ಲಕೋಮಾ ಅಂತ ಕರಿತೀವಿ ಮಾಡರ್ನಲ್ಲಿ. ಇದರಿಂದ ವಿಷನ್ ಲಾಸ್ ಆಗುತ್ತೆ, ಮೇನ್ಲಿ ಹೇಳಬೇಕಂದ್ರೆ ಟನಲ್ ವಿಷನ್ ಲಾಸ್ ಅಂತ ಹೇಳ್ತಾರೆ, ಅಥವಾ ಪೆರಿಫೆರಲ್ ವಿಜುವಲ್ ಫೀಲ್ಡ್ ಲಾಸ್ ಅಂತ ಹೇಳ್ತಾರೆ. ಸೊ ಅದರದ್ದು ಅದು ಸಿಂಪ್ಟಮ್. ಸಡನ್ ಆಗಿ ಕೆಲವೊಬ್ಬರಿಗೆ ಅದು ಆಗಬಹುದು, ಸಡನ್ ವಿದಿನ್ ಅ ನೈಟ್ ನಾವು ಇದನ್ನು ಅಬ್ಸರ್ವ್ ಮಾಡ್ಬೋದು, ಕಿ ರಾತ್ರಿ ಮಲಗುವಾಗ ಎಲ್ಲ ಸರಿಯಾಗೇ ಇತ್ತು, ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ವಿಷನ್ ಲಾಸ್ ಇದೆ. ಸೊ ಅದು ಅಕ್ಯೂಟ್ ಗ್ಲೋಕೋಮಾ ಕಂಡೀಷನ್ನಲ್ಲಿ ಬರುತ್ತೆ. ಸೊ ಆವಾಗ ತಕ್ಷಣ ನೀವು ವೈದ್ಯರನ್ನ ಭೇಟಿ ಆಗಬೇಕು. ಇನ್ನೊಂದು ಇರುತ್ತೆ ಕ್ರಾನಿಕ್ ಅಂತ ಹೇಳಿ, ಗ್ರ್ಯಾಜುವಲಿ ಒಂದು 6 ವರ್ಷನೋ ಹೋಗ್ತಾ ಹೋಗ್ತಾ ಸ್ವಲ್ಪ ಸೈಡ್ದೆಲ್ಲ ಬ್ಲ್ಯಾಕಿಶ್ ಆಗ್ತಾ ಹೋಗುತ್ತೆ, ಸೆಂಟ್ರಲ್ ವಿಷನ್ ಕ್ಲಿಯರ್ ಇರುತ್ತೆ, ಪೆರಿಫೆರಲಿ ಇರೋದಿಲ್ಲ. ಸೊ ಇದಕ್ಕೆ ನಾವು ಗ್ಲೋಕೋಮಾ ಅಂತ ಕರಿತೀವಿ. ಆ್ಯಂಡ್ ಆಯುರ್ವೇದದಲ್ಲಿ ಇದರ ಚಿಕಿತ್ಸೆ ಏನಂತ ಮಾಡಬಹುದು. ಸೊ ಇದರಲ್ಲಿ ನಾವು ಫಸ್ಟ್ ದೇಹ ಶುದ್ಧಿಕರ ಕೆಲವು ಟ್ರೀಟ್ಮೆಂಟ್ ಆಸ್ಪೆಕ್ಟ್ಗಳನ್ನ ಮಾಡ್ತೀವಿ, ಆಗಲೇ ಹೇಳಿದಾಗೆ ಪಿತ್ತಕ್ಕೆ ನಾವು ಚಿಕಿತ್ಸೆ ಕೊಡ್ತೀವಿ, ಅದರೊಟ್ಟಿಗೆ ಮತ್ತೆ ಆ್ಯಡ್ ಆನ್ ಆಗಿ ನಸ್ಯ ಥೆರಪಿ ಅಂತ ಒಂದು ಮಾಡ್ತೀವಿ. ಸೊ ಮೂಗಿನಿಂದ ನೇಸಲ್ ಡ್ರಾಪ್ಸ್ ಹಾಕಿ ಡ್ರಗ್ಸಿಂದ, ಕ್ಷೀರ, ಬಲ, ಹಿಂಗೆ ಗುಡುಚಿ ಇಂಥವೆಲ್ಲ ಕೆಲವು ಆಯುರ್ವೇದ ಡ್ರಗ್ಸ್ ಇರುತ್ತೆ. ಸೊ ಅದು ತೊಗೊಂಡು ಡ್ರಾಪ್ಸ್ ಫಾರ್ಮಲ್ಲಿ ನಾವು ಇನ್ಸ್ಟಿಲೇಷನ್ ಮಾಡ್ತೀವಿ ಕಂಟಿನ್ಯೂಸ್ ಫಾರ್ 7 ಆರ್ ವಿತ್ ಅ ಗ್ಯಾಪ್ ಆಫ್ 7 14 ಹಿಂಗೆಲ್ಲ ಮಾಡ್ತಿರ್ತೀವಿ. ಸೊ ಅದರಿಂದ ಪ್ರೆಷರ್ ಕಂಟ್ರೋಲ್ ಆಗುತ್ತೆ. ಗ್ಲೋಕೋಮದಲ್ಲಿ ಮೇನ್ ಒಂದೇ ವಿಷನ್ ಏನಂದರೆ ನಾವು ಪ್ರೆಷರ್ ಕಂಟ್ರೋಲ್ ಮಾಡೋದು. ಪ್ರೆಷರ್ ಕಂಟ್ರೋಲ್ ಮಾಡೋದ್ರಿಂದ ಆಪ್ಟಿಕ್ ನರ್ವ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳಲ್ಲ, ಅಲ್ಲಿ ಆಪ್ಟಿಕ್ ನರ್ವ್ ಚೆನ್ನಾಗಿದ್ರೆ ನಮ್ಮದು ವಿಷನ್ಗೇನು ಹಾನಿ ಆಗಲ್ಲ. ಸೊ ಥ್ರೂಔಟ್ ದ ಲೈಫ್ ನಾವು ಅಲ್ಲಿ ಪ್ರೆಷರ್ನ ಮೇಂಟೈನ್ ಮಾಡೋಕೆ ಗೊತ್ತಾಡಬೇಕು. ಸೊ ಅದರಿಂದ ಅದೇ ಕಾರಣಕ್ಕಾಗಿ ನಾವು ನಸ್ಯನ ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ಅದರೊಟ್ಟಿಗೆ ಇನ್ನೂ ಕೆಲವು ಚಿಕಿತ್ಸೆಗಳೆಲ್ಲ ಇದ್ದಾವೆ, ಅಂಜನ ಆ್ಯಂಡ್ ಲೇಪ, ಅದು ಸೊ ಅವನು ಮಾಡ್ಬೋದು, ಏನು ತೊಂದರೆ ಇಲ್ಲ.
0: ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕಣ್ಣಿನ ಸಮಸ್ಯೆ ಹಾಗೂ ಆಯುರ್ವೇದ ಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ರಾಘವೇಂದ್ರ ನಾಯಕ್ ಅವರು. ಡಾಕ್ಟರ್ ಸರ್, ಈಗ ಕಣ್ಣಿನ ರೋಗಗಳಲ್ಲಿ ಇನ್ನೊಂದು ಸಮಸ್ಯೆ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತಾರೆ, ಅದರ ಬಗ್ಗೆ ತಿಳಿಸಿ, ಹಾಗೆ ಅದರ ಆಯುರ್ವೇದ ಚಿಕಿತ್ಸೆಗಳು.
1: ಓಕೆ, ಕಂಜಂಕ್ಟಿವೈಟಿಸ್ ಅಂತ ನಾನು ಮೊದಲೇ ಹೇಳಿದೆ, ನೀವು ಕೆಂಪಾಗುವುದು ಅಂತ ಕೇಳಿದ್ರಿ. ಹಾಂ, ಸೊ ಅದು ಕೆಂಪಾಗುವುದು ಕೂಡ ಕಂಜಂಕ್ಟಿವೈಟಿಸ್ದಿಂದ ಇರ್ಬೋದು. ಸೊ ಕಂಜಂಕ್ಟೈವಾ ನಿಮ್ಗೆಲ್ಲ ಗೊತ್ತು, ಕಣ್ಣಿನ ಹೊರ ಲೇಯರ್ ಏನಿದೆ ಸೊ ಅದಕ್ಕೆ ನಾವು ಕಂಜಂಕ್ಟೈವಾ ಅಂತ ಕರಿತೀವಿ. ಐಟಿಸ್ ಅಂದ್ರೆ ಇಟ್ಸ್ ಕಾಮನ್ ಊತ ಅಂತ ಅರ್ಥ, ಸ್ವೆಲ್ಲಿಂಗ್ ಅಂತ ಅರ್ಥ. ಕಂಜಂಕ್ಟಿವೈಟಿಸ್ ಅಂದ್ರೆ ಕಂಜಂಕ್ಟೈವಾ ಏನಾಗುತ್ತೆ, ಊತ ಬರುತ್ತೆ. ಸೊ ಏಕೆ ಬರುತ್ತೆ, ಬಾಡಿಲಿ ಇನ್ಫ್ಲಮೇಷನ್ ಯಾವಾಗ ಆಗ್ಬೇಕಂದ್ರೂ ಒಂದು ಇನ್ಫೆಕ್ಷನ್ ಆಗಿರಬೇಕು ಅಂತ ಇರುತ್ತೆ. ಸೊ ಇನ್ಫೆಕ್ಷನ್ನು ಅದು ಬ್ಯಾಕ್ಟೀರಿಯಾಯಿಂದ ಆಗ್ಬೋದು, ವೈರಲ್ಲಿಂದ ಆಗ್ಬೋದು, ಅಥವಾ ಅಲರ್ಜಿಕ್ಕಿಂದ ಆಗ್ಬೋದು. ಸೊ ಅದೇ ನಾನು ಆಗಲೇ ಹೇಳಿದಾಗೆ ಅಲರ್ಜಿಕ್, ವೈರಲ್ ಆರ್ ಬ್ಯಾಕ್ಟೀರಿಯಲ್ ಕಂಜಂಕ್ಟಿವೈಟಿಸ್ ಅಂತ ಅದ್ರ ವಿಧಗಳು ಬರುತ್ತೆ. ಸೊ ಅದೇ ಅದರ ಮೇನ್ ಕಾರಣ. ಆ್ಯಂಡ್ ಚಿಕಿತ್ಸೆ ಆಸ್ಪೆಕ್ಟಿಗೆ ಬಂದರೆ, ಈಗ ಬ್ಯಾಕ್ಟೀರಿಯಾದಿಂದ ಆಗಿರುವಂತಹ ಕಂಜಂಕ್ಟಿವೈಟಿಸ್ ಇತ್ತಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಡ್ರಗ್ಸ್ ಅಂತ ಬರುತ್ತೆ. ಈಗ ಕಾಮನ್ ಆಗಿ ಹರಿದ್ರ ಗೊತ್ತಿರ್ಬೋದು ನಿಮಗೆ, ಇದು ಏನು ಅರಿಶಿನ ಪುಡಿ ಅಂತಾರೆ. ಸೊ ಅದಕ್ಕೂ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಅಂದರೆ ಅದು ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡುತ್ತೆ ನಮ್ಮ ಬಾಡಿಲಿ. ಸೊ ಅದರದ ಸ್ವಲ್ಪ ಎಕ್ಸ್ಟ್ರಾಕ್ಟ್ಗಳೆಲ್ಲ ಇರುತ್ತೆ. ಸೊ ಅದರಿಂದ ನಾವು ಆಶ್ಚೋತನ ಮಾಡ್ಬೋದು. ಅಥವಾ ನಾನು ಆಗಲೇ ಸೇಕ ಅಂತ ಮಾತಾಡಿದೆ, ಹಾಲು ತೊಗೊಂಡು ಅದರಲ್ಲಿ ಹರಿದ್ರಾವೊಂದಿಗೆ ನಾವು ಮಿಕ್ಸ್ ಮಾಡಿ ಅಥವಾ ಪ್ರೊಸೆಸ್ ಮಾಡಿ ಅದರಿಂದ ಸೇಕನ ಮಾಡೋದ್ರಿಂದ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕಣ್ಣಿನಲ್ಲಿ ಹೋಗಿ ಅದನ್ನು ಟ್ರೀಟ್ ಮಾಡುತ್ತೆ. ಸೊ ಒಂದೇ ಬ್ರಾಡ್ ಆಗಿ ಅಂದರೆ ನಮ್ಮ ಆಯುರ್ವೇದ ದ್ರವ್ಯಗಳು ಅದರಲ್ಲಿ ಯಾವ ಚಿಕಿತ್ಸೆಗೆ ಉಪಯೋಗ ಮಾಡ್ತಾರೋ, ಸೊ ಅದರದರ ಆ್ಯಕ್ಷನ್ಗಳು ಅದರದರ ಪ್ರಾಪರ್ಟಿ ಮೂಲಕ ಆಗ್ತಾ ಇರುತ್ತೆ.
0: ತ್ರಿಫಲಾ ಬಗ್ಗೆ ಮಾತನಾಡೋಣ. ತ್ರಿಫಲಾ ಎಷ್ಟೋ ಜನರು ಸ್ವಯಂ ಇದನ್ನ ಸೇವಿಸ್ತಾರೆ, ಅಂತ ಸಂದರ್ಭದಲ್ಲಿ ತ್ರಿಫಲಾ ಕಣ್ಣಿನ ಆರೋಗ್ಯಕ್ಕೆ ಎಷ್ಟು ಸಹಾಯಕ, ಯಾರು ತಗೋಬಹುದು, ಅದ್ರ ಬಗ್ಗೆ ಸ್ವಲ್ಪ.
1: ತ್ರಿಫಲಾ ನೀವು ಕಾಮನ್ ಆಗಿ ಕೇಳಿರೋ ಹಾಗೆ ಜನರಲ್ಲಿ ಇದನ್ನ ಆಯುರ್ವೇದದಲ್ಲಿ ನೇತ್ರ ದ್ರವ್ಯ ಅಂತ ಅಂತಾರೆ. ಕಣ್ಣಿಗಾಗಿಯೇ ನಾವು ಉಪಯೋಗ ಮಾಡಬಹುದಾದಂತಹ ದ್ರವ್ಯವನ್ನು ತ್ರಿಫಲಾ, ಅದರಲ್ಲಿ ಮೂರಿದೆ, ಆಮಲಕಿ, ಬಿಬಿತಕಿ ಮತ್ತು ಹರಿತಕಿ ಅಂತೇಳಿ ಮೂರು ಡ್ರಗ್ಸ್ ಬರ್ತವೆ. ಸೊ ಅದು ರಸಾಯನ ಆಗಿನೂ ನಾವು ಯೂಸ್ ಮಾಡ್ಬೋದು, ಡೈಲಿ ಸ್ವಲ್ಪ ಡೋಸಲ್ಲಿ ತೊಗೊಂಡು ಡೈಲಿ ಮಾರ್ನಿಂಗ್ ವಿತ್ ಎಂಟಿ ಸ್ಟಮಕ್ ಅಂತ ಹೇಳಿ ಕೊಡ್ತಾ ಹೋಗ್ತೀವಿ ರಸಾಯನ ಎಫೆಕ್ಟ್, ಅದು ಕೂಡ ಕಣ್ಣಿನ ಮೇಲೆ ಒಳ್ಳೆ ಪರಿಣಾಮನ ಬೀರುತ್ತೆ. ಅಥವಾ ನೀವು ಆಗಲೇ ಕೇಳಿದ್ರಿ ಈಗ ಕ್ಯಾಟ್ರಾಕ್ಟ್ಗೆ ಬರದೇ ಇರೋ ಹಾಗೆ ನಾವು ಹೇಗೆ ಇದು ಮಾಡ್ಬೋದು ಅಂತ, ಅಲ್ಲಿ ನಾವು ತ್ರಿಫಲಾನ ಸೇವನೆಯಾಗಿ ತಗೋಬೋದು. ಅಥವಾ ತ್ರಿಫಲಾ ಕಷಾಯದಿಂದನೂ ನಾನಾಗಲೇ ಸೇಕ ಅಂತ ಹಾಲಿನಿಂದ ಏನು ಹೇಳಿದೆ, ನೀವು ಹಾಲನ್ನು ತ್ರಿಫಲಾ ಕಷಾಯದಿಂದನೂ ರಿಪ್ಲೇಸ್ ಮಾಡ್ಕೋಬಹುದು. ಅಂದರೆ ಆ ಕಂಡೀಷನ್ಸ್ ಇದ್ದರೆ, ಈಗ ವೈರಲ್ ಕಂಜಂಕ್ಟಿವೈಟಿಸ್ ಕಂಡೀಷನ್ನಲ್ಲೆಲ್ಲ ನಾವೇನು ಮಾಡ್ಬೋದು, ಕಷಾಯ ಸೇಕ ಕೂಡ ಮಾಡ್ಬೋದು, ಅಲ್ಲಿ ಕೂಡ ತ್ರಿಫಲಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಟ್ಯಾಬ್ಲೆಟ್ ಫಾರ್ಮಲ್ಲಿ ಕೂಡ ನಾವು ಕೆಲವೊಂದು ವ್ಯಾಧಿಲಿ ಉಪಯೋಗ ಮಾಡ್ತೀವಿ. ಈಗ ಕಂಜಂಕ್ಟಿವೈಟಿಸ್ ಆಯಿತು, ಕ್ಯಾಟ್ರಾಕ್ಟ್ ಆಯಿತು, ಅಥವಾ ಗ್ಲೋಕೋಮಾ ಆಯಿತು, ಸೊ ಅಂತಹ ಕಂಡೀಷನಲ್ಲಿ ನಾವು ತ್ರಿಫಲಾನ ಕೂಡ ಶಮನೌಷಧಿಯಾಗಿ ಯೂಸ್ ಮಾಡ್ತೀವಿ, ಟ್ಯಾಬ್ಲೆಟ್ ಫಾರ್ಮಲ್ಲಿ ಇಂಜೆಕ್ಷನ್ ಮಾಡೋದು. ಆಮೇಲೆ ರಸಾಯನ ಅಂತೇಳಿ ಇನ್ನೊಂದು ಬೋರ್ನ್ವಿಟಾ ಎಲ್ಲ ಇರುತ್ತಲ್ಲ, ಅವಲೇಹ ಟೈಪ್, ಲೇಹಾಸ್ ಟೈಪ್, ಹಾಂ, ಸೊ ಆ ಟೈಪ್ ತ್ರಿಫಲಾ ಲೇಹ ಕೂಡ ಅಂತ ಬರುತ್ತೆ. ಎವ್ರಿ ಮಾರ್ನಿಂಗ್ ನಾವು ವಿತ್ ಮಿಲ್ಕ್ 1 teaspoon ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳೆಲ್ಲ ತಿಂತಾರೆ ಹಾಲು ಜೊತೆಗೆ ಬೋರ್ನ್ವಿಟಾ ಅಂತ ಹೇಳಿ, ಹಾಗೆ ತ್ರಿಫಲಾ ಲೇಹನು ಕೂಡ ಕೊಡ್ಬೋದು ಫಾರ್ ದೇರ್ ಬೆಟರ್ ವಿಷನ್ ಅಂತ.
0: ಉತ್ತಮ. ಆಹಾರದ ಬಗ್ಗೆ ಸ್ವಲ್ಪ ಮಾತನಾಡೋಣ. ಫಾರ್ ಗುಡ್ ಹೆಲ್ತ್ ಆಫ್ ಐ, ಕಣ್ಣಿನ ಆರೋಗ್ಯಕ್ಕಾಗಿ ಆಹಾರ ಪದ್ಧತಿ ಹೇಗಿರಬೇಕು?
1: ಓಕೆ, ಆಹಾರ ಪದ್ಧತಿ ಅಂತ ನೀವು ತಗೊಂಡ್ರೆ ಜನರಲ್ ಆಗಿ ಯಾರದೇ ಆಹಾರ ಪದ್ಧತಿ ಇರಲಿ, ಯಾವುದೇ ವ್ಯಾಧಿ ಇರಲಿ, ನಾವು ಮಾತಾಡೋದಾದರೆ ಟೈಮಿಗೆ ಸರಿಯಾಗಿ ಊಟ ಮತ್ತೆ ನಿದ್ದೆ, ಈ ಎರಡರಲ್ಲಿ ವ್ಯತ್ಯಾಸ ಬಂದರೆ ಕಣ್ಣಿಂದಷ್ಟೇ ಅಲ್ಲ ಯಾವ ಶರೀರದ ಎಲ್ಲ ಸಮಸ್ಯೆಗಳಿಗೂ ಕಾರಣ ಅಂತ ಹೇಳ್ತೀವಿ. ಆಹಾರ, ನಿದ್ರಾ, ಬ್ರಹ್ಮಚರ್ಯ, ಮೂರು ಕಾನ್ಸೆಪ್ಟ್. ಸೊ ಇವು ಇತಿಮಿತಿಲೆಲ್ಲ ಕರೆಕ್ಟ್ ಆಗಿದ್ದರೆ ನಮ್ಗೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ, ಇದು ಕಣ್ಣಿಗೂ ಅಪ್ಲೈ ಆಗುತ್ತೆ. ಸೊ ಹೀಗಾಗಿ ಆಹಾರ ಸೆಕ್ಟ್ರಲ್ಲಿ ನಾವು ನೋಡ್ತಾ ಹೋದರೆ ಈ ಕಣ್ಣಿಗೆ ನನಗೆ ಚೆನ್ನಾಗಿರ್ಬೇಕಪ್ಪ, ಇನ್ನು 10 ವರ್ಷ ಆದರೂ ಏನೋ ಆಗಬಾರ್ದು ಅಂತೇಳಿ ಒಂದು ಕಾಮನ್ ಕಾನ್ಸೆಪ್ಟ್ ಇರುತ್ತೆ. ಸೊ ಆ ಸಮಯದಲ್ಲಿ ನಾವು ಏನು ತಗೋಬಹುದು ಅಂತ ಹೇಳ್ಕೊಂಡು ನೀವು ಕೇಳ್ತಾ ಇದ್ದೀರಾ. ಸೊ ಅಲ್ಲಿ ಹಸಿರು ಪದಾರ್ಥಗಳು ಏನಿದೆ, ಈಗ ಕಾಮನ್ ಆಗಿ ವಿಚಾರ ಮಾಡಿದ್ರೆ ಮೆಂತೆ ಸೊಪ್ಪು ಇರ್ಬೋದು, ಅಥವಾ ನಾವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಏನು ಹೇಳ್ತೀವಿ, ಸೊ ಅದನ್ನ ಜಾಸ್ತಿ ಇಂಟೇಕ್ ಮಾಡೋದ್ರಿಂದ ನಿಮ್ದು ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ. ಆ್ಯಂಡ್ ಅದರೊಟ್ಟಿಗೆ ಸೌತೆಕಾಯಿ ಆಗಿರ್ಬೋದು ಅಥವಾ ಕ್ಯಾರೆಟ್ ಆಗಿರ್ಬೋದು, ವಿಟಮಿನ್ ಎ ರಿಚ್ ಕಂಟೆಂಟ್ಸ್ ಏನಿರುತ್ತೆ, ಸೊ ಅದು ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದರೊಟ್ಟಿಗೆ ವಿಟಮಿನ್ ಸಿ ಕಂಟೆಂಟ್ ಕೂಡ ಮಿತವಾಗಿ ಬಳಸಬೇಕಾಗುತ್ತೆ. ಸೊ ಇವು ಎಲ್ಲ ಆ್ಯಡ್ ಆನ್ ಥೆರಪೀಸ್, ಡಯಟ್ಸ್ ಎಲ್ಲ ಮಾಡೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯ ಏನಿದೆ ಅದು ಉತ್ತಮವಾಗಿರುತ್ತೆ.
0: ಮಕ್ಕಳ ಬಗ್ಗೆ ಮಾತನಾಡೋಣ ಸರ್. ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕಣ್ಣಿನ ಸಮಸ್ಯೆಗಳು ಯಾವುವು?
1: ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆಗಳಂದರೆ, ಈಗ ಆಗಲೇ ನೀವು ಅಂದರೆ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ. ಸಮೀಪ ದೃಷ್ಟಿ ಬಹಳ ಕಡಿಮೆ ಮಕ್ಕಳಲ್ಲಿ ಕಾಣಿಸೋದು, ಹಾರ್ಡ್ಲಿ 1%. ದೂರದೃಷ್ಟಿ ಜಾಸ್ತಿ ಕಂಡು ಬರುತ್ತೆ, ಯಾಕಂದರೆ ಈಗಿನ ಮಕ್ಕಳು, ಚಿಕ್ಕ ಮಕ್ಕಳು ಅಂದರೆ ಅವ್ರದ್ದು ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಆಹಾರ ಇರ್ಬೋದು, ಅಥವಾ ಸ್ಕೂಲ್ ಟೈಮಿಂಗ್ಸ್ ಇರ್ಬೋದು. ಸೊ ಈ ಫ್ಯಾಕ್ಟ್ರಿಂದಾಗಿ ಸೊ ದೂರದೃಷ್ಟಿ ಇದು ಒಂದು ಕಾಮನ್ ಸಮಸ್ಯೆಯಾಗಿ ನಾವು ನೋಡಬಹುದು ಮಕ್ಕಳಲ್ಲಿ. ಜಾಸ್ತಿ ಇರುತ್ತೆ, ಕಣ್ಣು ಕಾಣಿಸೋದಿಲ್ಲ, ಅಥವಾ ಬೋರ್ಡ್ ಮೇಲೆ ಬರೆದಿರೋದು ಕಾಣೋದಿಲ್ಲ, ಇವೆಲ್ಲ ಸಾಮಾನ್ಯವಾಗಿ ಇರುತ್ತೆ. ಮ್ಯಾಕ್ಸಿಮಮ್ ಆಗಿ ನಾವು ಮಕ್ಕಳ ಅಂತ ನೋಡಿದ್ರೆ ಕಂಜನೈಟಲ್ ಆಗಿ, ಹಂಗೆ ನಾನು ಆಗಲೇನು ಹೇಳಿದೆ ನಿಮಗೆ, ಕ್ಯಾಟ್ರಾಕ್ಟು ಇರಬಹುದು ಅಂತ ಹೇಳಿ. ಸೊ ಅವು ಜೆನೆಟಿಕಲಿ ಡಿಸಾರ್ಡರ್ಸ್ ಏನಿರ್ತವೆ, ಸೊ ಅವು ಇರ್ತವೆ. ಇನ್ನೊಂದು ರೆಟಿನೈಟಿಸ್ ಪಿಗ್ಮೆಂಟೋಸಾ ಅಂತೇಳಿ ಇನ್ನೊಂದು ಕಂಡು ಬರುತ್ತೆ, ಅದರಲ್ಲೂ ಕೂಡ ವಿಷನ್ ಲಾಸ್ ಆಗಿರುತ್ತೆ, ಅದು ಕೂಡ ಜೆನೆಟಿಕಲ್ ಡಿಸಾರ್ಡರ್ಸ್, ಇವೆಲ್ಲ ಕಂಡು ಬರ್ತವೆ. ಮ್ಯಾಕ್ಸಿಮಮ್ ಆಗಿ ನೋಡ್ಬೇಕಂದ್ರೆ ಕಾಣಿಸೋದ್ರಲ್ಲಿ ಕಡಿಮೆ ಆಗೋದು, ದೂರದೃಷ್ಟಿ ಸಮಸ್ಯೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ತಕ್ಕಂಗೆ ಮತ್ತೆ ಆಯುರ್ವೇದಲ್ಲೆಲ್ಲ ಟ್ರೀಟ್ಮೆಂಟ್ಸ್ ಇದೆ, ಅದು ಓಪಿಡಿಲಿ ವಿಸಿಟ್ ಮಾಡಿ ಏನಾಗಿದೆ ಅಂತ ಹೇಳಿ ನಾವು ಕಣ್ಣಿನ ನರದ ತಪಾಸಣೆ ಎಲ್ಲ ನೋಡಿ ಅದು ಮಾಡಿ ಟ್ರೀಟ್ಮೆಂಟ್ ಮಾಡಬಹುದು.
0: ಉತ್ತಮ. ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸು ಗುಸು ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರ ಎದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮೀರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಹಿರಿಯರ ಬಗ್ಗೆ ಸ್ವಲ್ಪ ಮಾತನಾಡೋಣ. ಹಿರಿಯರು ಯಾವ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬಹುದು ಅದರ ಬಗ್ಗೆ?
2: ಹಿರಿಯರಿಗಾಗಿ ಮುನ್ನೆಚ್ಚರಿಕೆ ಕ್ರಮಗಳು ಅಂತ ಅಂದರೆ ರೆಗ್ಯುಲರ್ ಆಗಿ ನರದ ತಪಾಸಣೆಯನ್ನು ಮಾಡ್ಕೋಬೇಕು. ಯಾಕಂದರೆ ಹೆಂಗಾಗುತ್ತೆ, ಈಗ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ನೀವು ನೋಡಿ, ಐದರ್ ಡಯಾಬಿಟೀಸ್ ಇರುತ್ತೆ, ಇಲ್ಲ ಹೈಪರ್ ಟೆನ್ಷನ್ ಇದ್ದೇ ಇರುತ್ತೆ, ಸಕ್ಕರೆ ಕಾಯಿಲೆ ಅಥವಾ ಪ್ರೆಷರ್ ಕಾಯಿಲೆ ಇದ್ದೇ ಇರುತ್ತೆ. ಸೊ ಅದರಿಂದ ಕಣ್ಣಿನ ನರದ ಸಮಸ್ಯೆಗಳು ಬರುತ್ತೆ. ಸೊ ವಿದಿನ್ ಅ ಡೇ ವಿಷನ್ ಲಾಸ್ ಆಗ್ಬೋದು, ಅಥವಾ ಆ 6 ಮಂತ್ಸಲ್ಲಿ ಗ್ರ್ಯಾಜುವಲ್ ಆಗಿ ವಿಷನ್ ಲಾಸ್ ಆಗ್ತಾ ಹೋಗ್ಬೋದು. ಸೊ ಅದಕ್ಕಾಗಿ ಅವ್ರೇನು ಮಾಡೋದು, ಅವ್ರಿಗೆ ಕಣ್ಣಿನ ಸಮಸ್ಯೆ ಇರಲಿ ಬಿಡಲಿ, 6 ಮಂತ್ಸ್ ಒಂದ್ಸಲ ಅವರು ಹೋಗಿ ಕಣ್ಣಿನ ನರದ ಪರಿಸ್ಥಿತಿ ಹೇಗಿದೆಯಪ್ಪ ಅಂಥೇಳಿ ರೆಗ್ಯುಲರ್ ಚೆಕಪ್ ಮಾಡಿಸಿದ್ರೆ ಅಂದರೆ ಮುಂಬರುವ ಕಾಯಿಲೆಯನ್ನು ಅವರು ತಡೆಗಟ್ಬೋದು ಮೊದಲೇ ಅವರಿಗೆ ತಿಳಿದುಕೊಂಡು. ಆಮೇಲೆ ಇನ್ನೊಂದು ಹೆಂಗೆ, ಈಗ ಹೈಪರ್ ಟೆನ್ಷನ್ ಅಂತ ನಾನು ಆಗಲೇ ಮಾತಾಡಿದೆ, BP ಇದ್ದವರಿಗೆ ಗ್ಲೋಕೋಮಾ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅವರು ಕೂಡ ಕಣ್ಣಿನ ಪ್ರೆಷರ್ನ ಮೇಜರ್ಮೆಂಟ್ ಮಾಡ್ತಾ ಇರಬೇಕು ಎವ್ರಿ 6 ಮಂತ್ಸ್ ಆರ್ ಇಯರಲ್ಲಿ ಒಂದ್ಸಲ ಸುಮ್ಮನೆ ಹೋಗಿ ಪ್ರೆಷರ್ ಚೆಕಿಂಗ್ ಮಾಡಿಸ್ಕೊಳ್ಳೋದು. ಆ್ಯಂಡ್ ಮತ್ತೆ ಎಲ್ಡರ್ಲಿ ಪೀಪಲ್ 40 ನಂತರ ಏನಿರುತ್ತೆ ಸಮಸ್ಯೆ ಅಂದರೆ ಇನ್ನೊಂದು ಪ್ರೆಸ್ಬಯೋಪಿಯಾ ಅಂತೇಳಿ ಒಂದು ಕಾಯಿಲೆ, ಕಾಯಿಲೆ ಅಲ್ಲ ಅದು, ಫಿಸಿಯಾಲಜಿಕಲಿ ಆಗೇ ಆಗುತ್ತೆ, ಸಮೀಪ ದೃಷ್ಟಿ ಕಾಣೋದು ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಅವರು ಸ್ಪೆಕ್ಟ್ ಯೂಸ್ ಮಾಡಲೇಬೇಕಾಗತ್ತೆ. ಸೊ ಅದನ್ನು ಎವ್ರಿ 1.5 ಇಯರ್ to 2 ಇಯರಲ್ಲಿ ಅವರು ಚೇಂಜ್ ಮಾಡ್ತಾ ಹೋಗಬೇಕು. ಚೇಂಜ್ ಮಾಡಿದ್ರೆ ವಿಷನ್ ಕ್ಲಿಯರ್ ಇರುತ್ತೆ. ಸೊ ಅವರು ವಿಷನ್ ಕ್ಲಿಯರ್ ಇದ್ದರೆ ಅವ್ರಿಗೆ ಏನೂ ಸಮಸ್ಯೆಗಳು ಬರೋದಿಲ್ಲ. ಈಗ ಕಾಣಿಸೋದಿಲ್ಲ ಅಂದರೆ ಗಾಡಿ ಹೊಡಿತಾ ಇರ್ತಾರೆ, ಸೊ ಸಡನ್ ಆಗಿ ಏನಾದರೂ ಅವಾಂತರ ಆಗೋದ್ಬೇಡ. ಸೊ ಆ ಕಂಡೀಷನಲ್ಲಿ ಸೊ ಹಿಂಗೆಲ್ಲ ಹೆಲ್ಪ್ ಮಾಡ್ಬೋದು.
1: ಮನೆ ಮದ್ದಿನ ಬಗ್ಗೆ ಮಾತನಾಡೋಣ. ಎಷ್ಟೋ ಜನರು ಕಣ್ಣಿನ ಸಮಸ್ಯೆಗಳಿಗೆ ಮನೆ ಮದ್ದು ಮಾಡ್ತಾರೆ, ಅದು ಎಷ್ಟು ಸುರಕ್ಷಿತ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಮನೆ ಮದ್ದು ಮಾಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಅದ್ರ ಬಗ್ಗೆ ಅವರಿಗೆ ಎಲ್ಲ ಗೊತ್ತಿದ್ದು ಮಾಡಬೇಕಷ್ಟೆ. ಈಗ ಯಾವ್ದಾದ್ರು ಒಂದು ಮದ್ದು ತಗೊಂಡ್ರೆ ಸೊ ಅದು ಈ ಒಳಗಡೆ ಹೋಗಿ ಏನ್ ಮಾಡುತ್ತೆ, ಹೇಗೆ ಆಕ್ಷನ್ ಹೆಂಗೆ ಆಗುತ್ತೆ, ಎಲ್ಲಿ ಹೀರುವಿಕೆ ಎಲ್ಲಿ ಆಗುತ್ತೆ, ಆಕ್ಷನ್ ಅಂದ್ರೆ ಯಾವ ಆರ್ಗನ್ ಮೇಲೆ ಹೋಗಿ ಟಾರ್ಗೆಟ್ ಆರ್ಗನ್ ಅಂತ ಇರುತ್ತೆ ಅಲ್ಲಿ ಹೋಗಿ ಆಕ್ಟ್ ಆಗುತ್ತೆ, ಇದೆಲ್ಲ ಗೊತ್ತಿದ್ದು ಮಾಡೋದು ಉತ್ತಮ. ಗೊತ್ತಿಲ್ಲದೆ ಮಾಡೋದು ಸ್ವಲ್ಪ ಕಷ್ಟ, ಮತ್ತೆ ತಗೊಳ್ಳುವಾಗ್ಲೂ ಒಂದು ಸ್ವಲ್ಪ ವಿಚಾರ ಮಾಡಿ ತಗೋಬೇಕು, ನಾನು ಏನು ಸೇವಿಸ್ತಾ ಇದ್ದೀನಿ, ಇದರಿಂದ ನನಗೆ ಬೆನಿಫಿಟ್ ಜಾಸ್ತಿ ಇದೆಯಾ ಅಥವಾ ಲಾಸ್ ಜಾಸ್ತಿ ಇದೆಯಾ, ಸಡನ್ ಆಗಿ ಏನಾದರೂ ಆಕ್ಷನ್ಸ್ ಆದರೆ, ರಿಯಾಕ್ಷನ್ಸ್ ಆದರೆ ಮತ್ತೆ ಡಾಕ್ಟರ್ ಹತ್ರ ಓಡಿ ಹೋಗಬೇಕಾಗೋ ಪರಿಸ್ಥಿತಿ ಬರ್ಬೋದು. ಈಗ ಆಯ್ತಪ್ಪ ಡಾಕ್ಟರ್ ಹತ್ರ ಹೋಗ್ತೀವಿ, ಟ್ರೀಟ್ಮೆಂಟ್ ಆಗುತ್ತೆ, ಆಯ್ತು ಅದು ಟ್ರೀಟ್ಮೆಂಟ್ಗೆ ಟೈಮ್ ತೊಗೊಳುತ್ತೆ. ಸೊ ಅದರದ್ದು ಒಂದು ಡ್ಯೂರೇಷನ್ ಇರುತ್ತೆ. ಸೊ ಕಡಿಮೆ ಡ್ಯೂರೇಷನ್ ಇದ್ದರೆ ಆ್ಯಕ್ಷನ್ಗೆ ಅದು ಜಾಸ್ತಿ ಬೇಗ ಆ್ಯಕ್ಷನ್ ಆಯ್ತಂದರೆ ಕಣ್ಣು ಹೋಗೋ ಕೂಡ ಚಾನ್ಸಸ್ ಇರ್ಬೋದು, ಹೌದಲ್ಲ? ಸೊ ಆ ಕಂಡೀಷನಲ್ಲಿ ಮನೆ ಮದ್ದು ಅನ್ನೋದು ಏನಿದೆ, ಕಾಮನ್ ಆಗಿ ಆಹಾರ ರೂಪದಲ್ಲಿ ಏನು ತಗೋತಾರೋ ಅದು ಓಕೆ, ಏನೂ ತೊಂದರೆ ಇಲ್ಲ, ಎಷ್ಟು ಬೇಕು ಹಿತವಾಗಿ ಮಿತವಾಗಿ ತಗೊಂಡಿದ್ರೆ ಏನೂ ತೊಂದರೆ ಆಗುವುದಿಲ್ಲ. ಬಟ್ ನೀವು ಏನಾದರೂ ಡ್ರಗ್ಸ್ ಅಥವಾ ಆಯುರ್ವೇದ ಔಷಧಿಯನ್ನು ಏನಾದರೂ ಸೇವಿಸ್ತಿದ್ರೆ ಇದೇ ಮನೆ ಮದ್ದು ಅಂತೇಳಿ, ಅದು ತಪ್ಪು ಅಂತ ನಾನು ಹೇಳ್ತೀನಿ. ವೈದ್ಯರ ಸಲಹೆ ತೆಗೆದುಕೊಂಡು ನೀವು ಮುಂದಿಂದ ಏನಿದೆ ಅದು ತಗೋಬಹುದು, ಏನೂ ತೊಂದರೆ ಇಲ್ಲ.
1: ಬಹಳ ಮುಖ್ಯವಾಗಿ ಈಗ ಇಂಟರ್ನೆಟ್ ಯುಗ ನಡೆದಿದೆ, ಎಲ್ಲರೂ ಸೆಲ್ಫ್ ಮೆಡಿಕೇಶನ್ ಮಾಡ್ತಾ ಇದ್ದಾರೆ. ವೈದ್ಯರಾದ ನೀವು ಅದನ್ನು ಫೇಸ್ ಮಾಡಿರ್ತೀರಾ ವಿತ್ ರೆಸ್ಪೆಕ್ಟ್ ಟು ಕಣ್ಣಿನ ಸಮಸ್ಯೆ, ಸೆಲ್ಫ್ ಮೆಡಿಕೇಶನ್ ಎಷ್ಟು ಅಪಾಯಕಾರಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಸೆಲ್ಫ್ ಮೆಡಿಕೇಶನ್ ಅಂತಾದ್ರೆ ನಾವು ಈಗ ಏನಾದರೂ ಆಯ್ತಾ ಗೂಗಲ್ ಅಲ್ಲಿ ನಾವು ಸರ್ಚ್ ಮಾಡ್ತೀವಿ, ಅದರಲ್ಲಿ ಒಂದೆರಡು ಡ್ರಾಪ್ಸ್ ಏನು ಕೊಡ್ತಿರ್ತಾರೆ, ಆಮೇಲೆ ಅವರು ಅದನ್ನು ಕಂಟಿನ್ಯೂ ಮಾಡ್ತಾರೆ. ಅವರು ಡಾಕ್ಟರ್ ಹತ್ರ ಯಾವಾಗ ವಿಸಿಟ್ಗೆ ಬರ್ತಾರೆ, ಅದನ್ನು ತಗೊಂಡು ಕಡಿಮೆ ಆಗಲಿಲ್ಲ ಅಂದರೆ ಅವರು ವಿಸಿಟಿಗೆ ಬರ್ತಾರೆ. ಇದು ಒಂದು ಕಾಮನ್ ಆಗಿ ನಾವು ನೋಡೋದು, ಯಾಕಂದರೆ ಒಂದು 3 ದಿವಸ ನಾನು ಇದು ಯೂಸ್ ಮಾಡಿದೆ, ಅದು ಯೂಸ್ ಮಾಡಿದೆ, ಅಲ್ಲಿ ಕೊಟ್ಟರು, ಅಲ್ಲಿ ತೋರಿಸಿದ್ರು, ಇದು ಅದು ಹೇಳ್ತಿರ್ತಾರೆ. ಅದಕ್ಕೆ ಅವರಿಗೆ ನನ್ನ ಅಡ್ವೈಸ್ ಏನಂದರೆ, ನೀವು ಬಿಫೋರ್ ನೀವು ತಗೊಳ್ಳಿ ಡ್ರಾಪ್ಸ್, ಹಾಂ ಅದನ್ನು ಯೂಸ್ ಮಾಡೋದು ಹೇಗೆ, ಎಷ್ಟು, ನನ್ನ ಕಂಡೀಷನಲ್ಲಿ ಮಾಡಬೇಕಾ ಮಾಡಬಾರ್ದಾ ಅಂಥೇಳಿ ಅದು ಒಂದು ಇಂಡಿಕೇಶನ್ ಕಾಂಟ್ರಾಇಂಡಿಕೇಶನ್ ತೆಗೆದುಕೊಂಡು ನೀವು ಯೂಸ್ ಮಾಡ್ಬೋದು. ಯಾಕಂದರೆ ಕೆಲವೊಂದು ವ್ಯಾಧಿಯಲ್ಲಿ ಕೆಲವೊಂದು ಡ್ರಗ್ಸ್ ಕಾಂಟ್ರಾಇಂಡಿಕೇಟರ್ ಅಲ್ಲಿ ತೊಗೊಳ್ಬಾರ್ದು. ಹಂಗೆ ನೀವು ತೊಗೊಂಡ್ರಂದ್ರೆ ನಿಮಗೆ ಕಣ್ಣಿನ ಸಮಸ್ಯೆಗಳು ಮತ್ತು ಮುಂಬರುವ ದಿನಗಳಲ್ಲಿ ಅಥವಾ ಹಾಕಿದ ತಕ್ಷಣ ಅಲರ್ಜಿಕ್ ರಿಯಾಕ್ಷನ್ಸ್ ಅಂತ ನಾವೇನಂದ್ವಿ, ಸೊ ಅದರಿಂದನೂ ಕಣ್ಣಿನ ದೃಷ್ಟಿ ಕಡಿಮೆ ಆಗೋ ಚಾನ್ಸಸ್ ಕೂಡ ಇರುತ್ತೆ.
1: ಇವತ್ತಿನ ಈ ಒಂದು ವಿಷಯದ ಕುರಿತು ಕಾರ್ಯಕ್ರಮದಲ್ಲಿ ತಾವು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಅಂಥ ಸಂದರ್ಭದಲ್ಲಿ ಕಾರ್ಯಕ್ರಮದ ಈ ಒಂದು ವಿಷಯದ ಕುರಿತು ಕಣ್ಣಿನ ಸಮಸ್ಯೆ ಹಾಗೂ ಆಯುರ್ವೇದ ಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಈಗ ಆಸ್ಪತ್ರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯಲ್ಲಿ ಇರೋ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ.
2: ನಾವು ಕಣ್ಣಿನ ವಿಭಾಗ ಅಂತ ಬಂದರೆ KLE ಆಯುರ್ವೇದ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಯೂನಿಟ್ ಸಪರೇಟ್ ಆಗಿಯೇ ಇದೆ. ಅಲ್ಲಿ ಹೊರ ರೋಗಿಗಳ ವಿಭಾಗ ಕೂಡ ಇದೆ ಮತ್ತು ಒಳ ರೋಗಿಗಳ ವಿಭಾಗ ಕೂಡ ಇದೆ. ಅದರೊಟ್ಟಿಗೆ ನಮ್ಮದು ಚಕ್ಷುಷ್ಯ ಅಂತೇಳಿ ಒಂದು ಯೂನಿಟ್ ಇದೆ. ಸೊ ಅಲ್ಲಿಯೇ ಎಲ್ಲ ಥೆರಪಿಗಳು ವಿತ್ ದ ಹೆಲ್ಪ್ ಆಫ್ ಥೆರಪಿಸ್ಟು ಆ್ಯಂಡ್ ಅಂಡರ್ ದ ಕನ್ಸಲ್ಟೆಂಟ್ಸ್ ಮತ್ತೆ ಪಿಜಿಸ್ ಅಂಡ್ ಇಂಟರ್ನ್ಸ್ ಎಲ್ಲರೂ ಕೂಡಿ ನಾವು ಮಾಡ್ತಿರ್ತೀವಿ. ಅಂಡ್ ಔಷಧ ತಯಾರಿಕಾ ಕೇಂದ್ರ ಕೂಡ ಇದೆ ಅಲ್ಲೇ, ನಮ್ಗೆ ಏನು ಬೇಕು ಯಾವುದು ಪ್ರಾಡಕ್ಟ್ಸ್ ಇರುತ್ತೋ ಸೊ ನಮಗೆ ಟ್ರೀಟ್ಮೆಂಟ್ಗೆ ಈಗ ಸಡನ್ ಆಗಿ ಕೆಲವೊಂದು ಬೇಕಾಗುತ್ತೆ, ಯಾವುದು ಸ್ವರಸ ಬೇಕಾಗುತ್ತೆ, ಯಾವುದೋ ಒಂದು ಪತ್ರದ ಸ್ವರಸ ಬೇಕಾಗುತ್ತೆ, ಸೊ ನಾವು ಅಲ್ಲಿಯೇ ಪ್ರಿಪೇರ್ ಮಾಡಿ ಅದನ್ನೇ ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಿ. ಅಂದರೆ ಅದಕ್ಕೆ ಸೂಪರ್ವಿಷನ್ಗೆ ನಾವು ಇರ್ತೀವಿ, ಕನ್ಸಲ್ಟೆಂಟ್ಸು ಅದರ ತೊಳಗಡೆ ಥೆರಪಿಸ್ಟ್ ಎಲ್ಲ ಕೆಲಸ ಮಾಡ್ತಾರೆ. ಮತ್ತು ಅದರೊಟ್ಟಿಗೆ ಇನ್ನು ಟ್ರೀಟ್ಮೆಂಟ್ಗಳು ಹೇಗಾಗಬೇಕು, ಅವಕ್ಕೆ ಎಸ್ ಒ ಪಿಸ್ ಅಂತ ಇರುತ್ತೆ, ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ಸು, ಅದರ ಮುಖಾಂತರನೇ ಈಚ್ ಆ್ಯಂಡ್ ಎವ್ರಿ ಪ್ರೊಸೀಜರ್ಸ್ ಕ್ಯಾರಿ ಆಗೋದು. ಮತ್ತು ಅದರೊಟ್ಟಿಗೆ ನಮ್ಮದು ಸ್ಪೆಕ್ಟಾಕಲ್ ಶಾಪ್ ಕೂಡ ಇದೆ, ಅಲ್ಲಿಂದನೇ ಪೇಷಂಟ್ಸ್ಗೆ ಹೆಲ್ಪ್ ಆಗಲಿ ಅಂತೇಳಿ ಅಲ್ಲೇ ಆಗುತ್ತೆ. ಮತ್ತು ವಿಧ ವಿಧವಾದ ಸ್ಕ್ಯಾನಿಂಗ್ಸ್ ಇದೆ, ಪೆರಿಮೆಟ್ರಿ ಅಂತ ಬರುತ್ತೆ ವಿಜುವಲ್ ಫೀಲ್ಡ್ ಅನಲೈಸ್ ಮಾಡೋಕ್ಕೆ, ಮತ್ತು ಟೋನೋಮೆಟ್ರಿಸ್ ಅಂತ ಇರುತ್ತೆ, ಸೊ ಪ್ರೆಷರ್ ನಾನಾಗಲೇ ಗ್ಲೋಕೋಮಾ ಅಂತ ಹೇಳಿದೆ ಅದರ ಟೆಸ್ಟಿಂಗ್ ಆಗಿ, ಮತ್ತು ಕಣ್ಣಿನ ನರದ ಸಮಸ್ಯೆಗಳಿದ್ರೆ ನರಗಳನ್ನು ನೋಡೋಕ್ಕೆ ಸ್ಕೋಪ್ಸ್ಗಳಿರುತ್ತೆ, ಫಂಡೋಸ್ಕೋಪಿ ನಾವು ಯೂಸ್ ಮಾಡ್ತೀವಿ ಡೈರೆಕ್ಟ್, ಮತ್ತು ಇಂಡೈರೆಕ್ಟ್ ಆಪ್ಥಾಲ್ಮೋಸ್ಕೋಪ್ಸ್ ಅಂತ ಇರುತ್ತೆ, ಸೊ ಅದು ಸೌಲಭ್ಯಗಳೆಲ್ಲ ಇದೆ. ಮತ್ತು ಈಗ ಕ್ಯಾಟ್ರಾಕ್ಟ್ ಅಂತ ನೀವು ಹೇಳಿದ್ರಿ, ಕ್ಯಾಟ್ರಾಕ್ಟಲ್ಲಿ ನಾವು ಲೆನ್ಸ್ ಪವರ್ ಎಷ್ಟು ಹಾಕಬೇಕು, ಏನು ಹಾಕಬೇಕು, ಅದರದ್ದು ಸ್ಕ್ಯಾನಿಂಗ್ಸ್ ಆಗಿ ಎ ಸ್ಕ್ಯಾನ್ ಅಂತ ಬರುತ್ತೆ, ಸೊ ಅದು ಸೌಲಭ್ಯಗಳು ಕೂಡ ಅಲ್ಲಿ ಇದೆ. ಮತ್ತು ಸರ್ಜರಿ ಸೌಲಭ್ಯಗಳು ಕೂಡ ಅಲ್ಲಿ ಇದೆ. ಮತ್ತು ಅದರೊಟ್ಟಿಗೆ ನಾವು ಆಗಲೇ ಮಾತಾಡಿದ ಹಾಗೆ ಕನ್ಸರ್ವೇಟಿವ್ ಲೈನ್ ಆಫ್ ಟ್ರೀಟ್ಮೆಂಟ್, ಅದೇ ಕಣ್ಣಿನ ಸಮಸ್ಯೆಗಳು ಇರ್ಬೋದು, ಗ್ಲೋಕೋಮಾ ಇರ್ಬೋದು, ಪೊರೆ ಇರ್ಬೋದು, ತಡೆಗಟ್ಟುವುದು, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಪ್ಲಾನ್ ಹಾಕಿ ನಾವು ಪ್ಲಾನ್ ಮಾಡಿ ಚಿಕಿತ್ಸೆಯನ್ನು ಒಳ್ಳೆಯದಾಗಿ ಮಾಡಿಕೊಡ್ತೇವೆ.
1: ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಕೊನೆಯದಾಗಿ ಹೇಳಬೇಕಂತ ಅಂದರೆ ನಿಮ್ಮ ದೃಷ್ಟಿ ನಿಮ್ಮ ಕೈಯಲ್ಲಿದೆ, ಸೊ ಅದನ್ನು ಕಾಪಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ, ಅದನ್ನು ಬೇರೆಯವ್ರ ಕೈಯಲ್ಲಿ ಕೊಡಬೇಡಿ ಅಷ್ಟೇ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಣ್ಣಿನ ಸಮಸ್ಯೆ ಹಾಗೂ ಆಯುರ್ವೇದ ಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಅಸಿಸ್ಟೆಂಟ್ ಪ್ರೊಫೆಸರ್ ನೇತ್ರ ರೋಗ ಚಿಕಿತ್ಸಾ ವಿಭಾಗ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಾಘವೇಂದ್ರ ನಾಯಕ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಈಗ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: केली डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक आयव्हीएफ सुविधांसोबत सुसज्ज सेंटर ओपीडी साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष ओपीडी, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा, समर्पित फेटल मेडिसिन युनिट ज्यामध्ये एक इन हाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, ओपीडी नंबर 97, शरावती, सेकंड फ्लोर, केलीज डॉक्टर प्रभाकर कोरी हॉस्पिटल आणि MRC. फोन नंबर 0831-255-1530 आणि 247-3777 एक्सटेन्शन 1530.
3: ಆಶೀರ್ವಾದ್ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲ್ಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ: ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30%, ಭರ್ಜರಿ ರಿಯಾಯಿತಿ. ದಿನಾಂಕ September 9-12 2026 ಮಾತ್ರ. ಸ್ಥಳ: ಆಶೀರ್ವಾದ್ ಜ್ಯುವೆಲ್ಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448424-209-68 ಹಾಗೂ 9035-27-5501.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत KLE होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज OPD सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा KLE होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607.

0: केली कॅन्सर हॉस्पिटल नेहरूनगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC पाठीमागे नेहरूनगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಆಶೀರ್ವಾದ್ ಜ್ಯುವೆಲ್ಲರ್ಸ್ ಪ್ರಸ್ತುತ ಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲ್ಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30%, ಭರ್ಜರಿ ರಿಯಾಯಿತಿ. ದಿನಾಂಕ 9-12 September 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲ್ಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448420968 ಹಾಗೂ 9035275501. ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.

0: Daily Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312-473777.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: 0 आणि 9071000074
1: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
2: केलीज डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंड्रोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंड्रोस्कोपी सेवा सुद्धा, समर्पित फेटल मेडिसिन युनिट ज्यामध्ये एक इन हाऊस पूर्णवेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती, सेकंड फ्लोअर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 2473777, एक्सटेन्शन 1530.
3: परंपरेचा सुगंध, कलेचा दैवी स्पर्श आणि दागिन्यांमध्ये मंदिराच्या वैभवाची अनुभूती. आशीर्वाद ज्वेलर्स घेऊन आले आहेत द टेम्पल ट्रेजर्स, अँटिक टेम्पल ज्वेलरीचं दुर्मिळ आणि खास प्रदर्शन, अनोखी डिझाईन्स, अप्रतिम कारागिरी आणि पिढ्या पिढ्या जपावा असा दागिन्यांचा खजिना. मेकिंग चार्जेस वरती मिळवा तब्बल 30% सूट. 9 ते 12 सप्टेंबर दरम्यान आशीर्वाद ज्वेलर्स, महांतेश नगर, बेळगावी येते. अधिक माहितीसाठी संपर्क करा 9448420968 आणि 9035275501. परंपरा जपणाऱ्या दागिन्यांसाठी आशीर्वाद ज्वेलर्स.

0: माँ बनने में हो रही है देर, इंतजार है खुशखबरी का। देयर इज वन नेम यू कैन ट्रस्ट, केली फर्टिलिटी सेंटर विद साइंस, सोल एंड सेंसिटिविटी। जिंदगी को दो नई शुरुआत केली IVF के साथ। आज ही विजिट करें केली फर्टिलिटी सेंटर, OPD नंबर 97, शरावती सेकंड फ्लोर, केली डॉक्टर प्रभाकर कोरे हॉस्पिटल एंड MRC बेगावी। फोन नंबर 0831-255-1530 एंड 247-3777 एक्सटेंशन 1530।
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಜಾಗತಿಕ ನಾವೀನ್ಯತೆ ಹಾಗೂ ಪರಿಹಾರಗಳ ಕೇಂದ್ರವಾಗಿ ಬ್ರಿಕ್ಸ್ ಒಕ್ಕೂಟ ಪರಿವರ್ತನೆ, ಬ್ರಿಕ್ಸ್ ವ್ಯಾಪಾರ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಾಳೆಯಿಂದ ಭಾರತದ ಅಧ್ಯಕ್ಷತೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ಆಯೋಜನೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಮಾಲೋಚನೆ. ಕರಾವಳಿ ಅಭಿವೃದ್ಧಿ ಮತ್ತು ಕಡಲ ಆರ್ಥಿಕತೆಗೆ ಸಮಗ್ರ ದೃಷ್ಟಿಕೋನ ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಜೂನಿಯರ್ ಪುರುಷರ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ, ಮಲೇಷ್ಯಾ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಬ್ರಿಕ್ಸ್ ರಾಷ್ಟ್ರಗಳು ಇಂದು ಜಾಗತಿಕ ನಾವೀನ್ಯತೆ ಮತ್ತು ಹೊಸ ಪರಿಹಾರಗಳ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಇಂದು ಆಯೋಜಿಸಲಾಗಿದ್ದ ಬ್ರಿಕ್ಸ್ ವ್ಯಾಪಾರ ವೇದಿಕೆಯ ನಾಯಕರ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ಪ್ರಸ್ತುತ ಬ್ರಿಕ್ಸ್ ಒಕ್ಕೂಟ ವಿಶ್ವದ ಶೇಕಡ 50ರಷ್ಟು ಜನಸಂಖ್ಯೆ, ಶೇಕಡ 40ರಷ್ಟು ಜಿಡಿಪಿ ಹಾಗೂ ಶೇಕಡ 25ಕ್ಕೂ ಹೆಚ್ಚಿನ ಜಾಗತಿಕ ವ್ಯಾಪಾರವನ್ನು ಪ್ರತಿನಿಧಿಸುತ್ತಿದೆ ಎಂದು ತಿಳಿಸಿದರು. ಜಾಗತಿಕ ಜಿಡಿಪಿಯು ಕಳೆದ ಕೆಲವು ವರ್ಷಗಳಲ್ಲಿ ಸುಮಾರು 2.5 ಪಟ್ಟು ಬೆಳೆದಿದ್ದರೆ, ಬ್ರಿಕ್ಸ್ ದೇಶಗಳ ಒಟ್ಟು ಜಿಡಿಪಿಯು ಸುಮಾರು 4.5 ಪಟ್ಟು ಹಿಗ್ಗಿದ್ದು ವಿಶ್ವದ ಇತರ ದೇಶಗಳಿಗಿಂತ ದುಪ್ಪಟ್ಟು ವೇಗದಲ್ಲಿ ಆರ್ಥಿಕ ಬೆಳವಣಿಗೆ ಸಾಧಿಸುತ್ತಿದೆ ಎಂದರು. ಜಾಗತಿಕ ಅನಿಶ್ಚಿತತೆಗಳ ನಡುವೆ ಭಾರತವು ಜಾಗತಿಕ ಪ್ರಗತಿ ಮತ್ತು ಸ್ಥಿರತೆಗೆ ವಿಶ್ವಾಸಾರ್ಹ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದ ಅವರು, ಮೇಕ್ ಇನ್ ಇಂಡಿಯಾದಲ್ಲಿ ಉತ್ಪಾದನೆ ಕೈಗೊಂಡು ಹಾಗೂ ಭಾರತದೊಂದಿಗೆ ನಾವೀನ್ಯತೆಯಲ್ಲಿ ತೊಡಗಿ ಜಗತ್ತಿಗಾಗಿ ವಿಸ್ತರಿಸುವಂತೆ ಜಾಗತಿಕ ನಾಯಕರಿಗೆ ಕರೆ ನೀಡಿದರು. ಕಡಲ ಮಾರ್ಗಗಳ ಸುರಕ್ಷತೆ ಮತ್ತು ಮುಕ್ತ ಪೂರೈಕೆ ಸರಪಳಿಯನ್ನು ಪ್ರತಿಪಾದಿಸಿದ ಪ್ರಧಾನಿ, ಬ್ರಿಕ್ಸ್ ದೇಶಗಳು ತಮ್ಮ ಸಾಮೂಹಿಕ ಶಕ್ತಿಯನ್ನು ಜಾಗತಿಕ ಸವಾಲುಗಳಿಗೆ ಸೂಕ್ತ ಪರಿಹಾರವನ್ನಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದರು. ಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಕಳೆದ 5 ವರ್ಷಗಳಲ್ಲಿ ಜಾಗತಿಕ ಜಿಡಿಪಿಯ ಶೇಕಡ 40ಕ್ಕೂ ಹೆಚ್ಚಿನ ಪಾಲು ಬ್ರಿಕ್ಸ್ ದೇಶಗಳಿಂದಲೇ ಬಂದಿದ್ದು, ಬೃಹತ್ ದೇಶೀಯ ಮಾರುಕಟ್ಟೆಗಳು ಈ ಪ್ರಗತಿಗೆ ಬಲ ನೀಡಿವೆ ಎಂದರು. ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಅವರು, ತಯಾರಿಕೆ, ತಂತ್ರಜ್ಞಾನ ಹಾಗೂ ಮೌಲ್ಯವರ್ಧನೆಯಲ್ಲಿ ಜಾಗತಿಕ ದಕ್ಷಿಣ ರಾಷ್ಟ್ರಗಳು ನಾಯಕತ್ವ ವಹಿಸಬೇಕು ಎಂದು ಕರೆ ನೀಡಿದ್ದಲ್ಲದೆ, ಏಕಪಕ್ಷೀಯ ನಿರ್ಬಂಧಗಳ ಕುರಿತು ಕಳವಳ ವ್ಯಕ್ತಪಡಿಸಿದರು. 18ನೇ ಬ್ರಿಕ್ಸ್ ಶೃಂಗಸಭೆಗೆ ರಾಜಧಾನಿ ನವದೆಹಲಿಯ ಭಾರತ್ ಮಂಟಪಂ ಸರ್ವಸನ್ನದ್ಧವಾಗಿದ್ದು, ನಾಳೆಯಿಂದ 2 ದಿನಗಳ ಕಾಲ ಜಾಗತಿಕ ಮಟ್ಟದ ಮಹತ್ವದ ಆಯೋಜನೆಗೆ ಸಾಕ್ಷಿಯಾಗಲಿದೆ. ಈ ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭುವೋ ಸುಬಿಯಾಂಟು, ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಹಾಗೂ ಅಬುಧಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಸೇರಿದಂತೆ ಜಗತ್ತಿನ

0: ಪ್ರಮುಖ ನಾಯಕರನ್ನು ಆತಿಥೇಯರಾಗಿ ಬರಮಾಡಿಕೊಳ್ಳಲಿದ್ದಾರೆ. ಸ್ಥಿತಿ ಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತವು 2026 ಬ್ರಿಕ್ಸ್ ಅಧ್ಯಕ್ಷತೆಯ ನೇತೃತ್ವ ವಹಿಸಿಕೊಂಡಿದೆ. ನಾಳೆ ಆರಂಭವಾಗಲಿರುವ ಶೃಂಗಸಭೆಯ ಮೊದಲ ದಿನದಂದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರಿಗಾಗಿ ಒಳಗೊಳ್ಳುವಿಕೆಯ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯ ಸಶಕ್ತೀಕರಣ ಎಂಬ ವಿಷಯದ ಕುರಿತು ಮಹತ್ವದ ಸಭೆ ನಡೆಯಲಿದೆ. ತದನಂತರ ನಾಯಕರು ಭಾರತ್ ಮಂಟಪಂನಲ್ಲಿ ಆಯೋಜಿಸಲಾಗಿರುವ ಭಾರತ್ ಇನ್ನೋವೇಟ್ಸ್ ಎಕ್ಸ್ಪೋಸಿಷನ್ ಪ್ರದರ್ಶನವನ್ನು ವೀಕ್ಷಿಸಲಿದ್ದು ಜಂಟಿಯಾಗಿ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಂದು ಸಂಜೆ ಪ್ರಧಾನಿಯವರು ಗೌರವಪೂರ್ವಕವಾಗಿ ಆಯೋಜಿಸಲಿರುವ ಔತಣಕೂಟದಲ್ಲಿ ಜಾಗತಿಕ ನಾಯಕರು ಪಾಲ್ಗೊಳ್ಳಲಿದ್ದು ಶೃಂಗಸಭೆಯ ನಡುವೆಯೇ ಪ್ರಧಾನಿಯವರು ಪ್ರಮುಖ ದೇಶಗಳ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ನಾಡಿದ್ದು ಪ್ರಧಾನಿಯವರು ಹಾಗೂ ಆಹ್ವಾನಿತ ಪ್ರತಿನಿಧಿಗಳು ಸ್ಥಿತಿ ಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಜಾಗತಿಕ ಸಮಗ್ರ ಪ್ರಗತಿಯ ಭವಿಷ್ಯದ ರೂಪುರೇಷೆ ಎಂಬ ಗೋಷ್ಠಿಯಲ್ಲಿ ಸಮಾಲೋಚನೆ ನಡೆಸಲಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಭಾರತದ ಸುಧಾರಿತ ಡೀಪ್ಟೆಕ್ ನಾವೀನ್ಯತೆಗಳನ್ನು ಪ್ರದರ್ಶಿಸಲು ಶಿಕ್ಷಣ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸಹಯೋಗದೊಂದಿಗೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಆಯೋಜಿಸಲಾಗಿರುವ 2 ದಿನಗಳ ಭಾರತ್ ಇನ್ನೋವೇಟ್ಸ್ ಎಕ್ಸ್ಪೋಸಿಷನ್ ಪ್ರದರ್ಶನಕ್ಕೆ ಇಂದು ಚಾಲನೆ ದೊರೆತಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಧ್ಯೇಯವಾಕ್ಯವಾದ ಸ್ಥಿತಿ ಸ್ಥಾಪಕ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ತತ್ವಕ್ಕೆ ಪೂರಕವಾಗಿ ದೇಶದ ಪ್ರಮುಖ 37 ಡೀಪ್ಟೆಕ್ ನವೋದ್ಯಮಗಳು ಹಾಗೂ ತಾಂತ್ರಿಕ ಉದ್ಯಮಗಳು ತಮ್ಮ ನೂತನ ತಂತ್ರಜ್ಞಾನಗಳನ್ನು ಈ ಪ್ರದರ್ಶನದಲ್ಲಿ ಅನಾವರಣಗೊಳಿಸುತ್ತಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಾಜಕೀಯ, ಆರ್ಥಿಕ, ರಕ್ಷಣೆ, ಇಂಧನ, ಬಾಹ್ಯಾಕಾಶ, ಕೌಶಲ್ಯ, ಸಂಚಾರ ಸೇರಿದಂತೆ ವಿವಿಧ ಕ್ಷೇತ್ರಗಳ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಉಭಯ ನಾಯಕರು ಸಮಗ್ರವಾಗಿ ಪರಾಮರ್ಶಿಸಿದರು. ಇದೇ ವೇಳೆ ಪಶ್ಚಿಮ ಏಷ್ಯಾ ಹಾಗೂ ಕಪ್ಪು ಸಮುದ್ರದ ಪ್ರಾಂತ್ಯಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳಲಾಯಿತು. ಸಂಘರ್ಷಗಳು ಹಾಗೂ ಬಿಕ್ಕಟ್ಟುಗಳ ಪರಿಹಾರಕ್ಕೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯೇ ಸೂಕ್ತ ಮಾರ್ಗ ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿ ಶಾಂತಿ ಸ್ಥಾಪನೆಯ ಪ್ರಯತ್ನಗಳಿಗೆ ಭಾರತ ಸಂಪೂರ್ಣ ನೆರವು ನೀಡಲು ಸಿದ್ದವಿದೆ ಎಂದು ತಿಳಿಸಿದರು. ಮತ್ತೊಂದೆಡೆ ಭಾರತದಲ್ಲಿ ಇದೇ ತಿಂಗಳ 9ರಿಂದ ಇಂದಿನವರೆಗೆ ಪ್ರಥಮ ಬಾರಿಗೆ ಆಯೋಜಿಸಲಾಗಿದ್ದ ರಷ್ಯಾದ ಇನ್ನೋಪ್ರಾಮ್ ಇಂಡಿಯಾ ಅಂತಾರಾಷ್ಟೀಯ ಕೈಗಾರಿಕಾ ಪ್ರದರ್ಶನವನ್ನು ಉಭಯ ನಾಯಕರು ಶ್ಲಾಘಿಸಿದರು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಉಭಯ ದೇಶಗಳ ನಡುವಿನ ವಾಣಿಜ್ಯ ಹಾಗೂ ಕೈಗಾರಿಕಾ ಬಾಂಧವ್ಯವನ್ನು ಮತ್ತಷ್ಟು ವಿಸ್ತರಿಸಲು ಈ ಪ್ರದರ್ಶನ ದಾರಿದೀಪವಾಗಿದೆ ಎಂದ ನಾಯಕರು, ಪ್ರದರ್ಶನ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ನೀಡಿ ಭಾಗವಹಿಸಿದ್ದ ಪ್ರತಿನಿಧಿಗಳು ಹಾಗೂ ಉದ್ಯಮಿಗಳೊಂದಿಗೆ ಸಂವಾದ ನಡೆಸಿದರು. ಇದೇ ವೇಳೆ ರಷ್ಯಾದಲ್ಲಿ ನಡೆಯಲಿರುವ 24ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಗೆ ಪ್ರಧಾನಿಯವರನ್ನು ಅಧ್ಯಕ್ಷ ಪುಟಿನ್ ಆಹ್ವಾನಿಸಿದ್ದು ಪ್ರಧಾನಿಯವರು ಈ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ಪರಿಸರ ವಿಜ್ಞಾನ, ಭದ್ರತೆ, ಆರ್ಥಿಕತೆ, ತಂತ್ರಜ್ಞಾನ ಮತ್ತು ಮಾನವ ಅಭಿವೃದ್ಧಿಯ ಪರಸ್ಪರ ಸಂಯೋಜಿತ ವಲಯವಾಗಿ ಪರಿಗಣಿಸುವ ಅಗತ್ಯವಿದೆ ಎಂದು ಕೇಂದ್ರ ಭೂವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರತಿಪಾದಿಸಿದ್ದಾರೆ. ಕರಾವಳಿ ಪರಿಸರ ಭದ್ರತೆ ಮತ್ತು ಸುಸ್ಥಿರತೆ 2026 ಕುರಿತ ರಾಷ್ಟೀಯ ಸಮಾವೇಶವನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ 11,000 ರಿಂದ 12,000 ಕಿಲೋಮೀಟರ್ ವ್ಯಾಪ್ತಿಯ ಕರಾವಳಿಯು ಸಮುದ್ರ ಸಂಪನ್ಮೂಲ ಹಾಗೂ ಕಡಲ ಆರ್ಥಿಕತೆಯ ಅಭಿವೃದ್ಧಿಗೆ ಅಪಾರ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತಿಳಿಸಿದರು. ಭಾರತದ ಕರಾವಳಿ ಹಾಗೂ ಸಮುದ್ರ ಪರಿಸರ ವ್ಯವಸ್ಥೆಯ ಸದ್ಬಳಕೆಗೆ ವೈಜ್ಞಾನಿಕ ಜ್ಞಾನ, ಪರಿಸರ ಸುಸ್ಥಿರತೆ ಮತ್ತು ಆರ್ಥಿಕ ವಿಕಾಸವನ್ನು ಒಳಗೊಂಡ ಸಮಗ್ರ ವಿಧಾನ ಅನಿವಾರ್ಯವಾಗಿದೆ ಎಂದರು. ದೇಶದ ಬೃಹತ್ ಡೀಪ್ ಓಷನ್ ಮಿಷನ್ ಮಹತ್ವವನ್ನು ಒತ್ತಿ ಹೇಳಿದ ಸಚಿವರು, ಭಾರತವು ಸ್ವದೇಶಿ ತಂತ್ರಜ್ಞಾನ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳುವ ಜೊತೆಗೆ ಆಳ ಸಮುದ್ರದ ಸಂಪನ್ಮೂಲಗಳ ಶೋಧನೆಯತ್ತ ವೇಗವಾಗಿ ಹೆಜ್ಜೆ ಇಡುತ್ತಿದೆ ಎಂದರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಸ್ಕಿಯಾನ್ ಇಂದು ನವದೆಹಲಿಗೆ ಆಗಮಿಸಿದರು. ಅವರನ್ನು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಖಾತೆ ರಾಜ್ಯ ಸಚಿವ ಶಾಂತನು ಠಾಕೂರ್ ಬರಮಾಡಿಕೊಂಡರು. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆ 2026ಕ್ಕೂ ಮುನ್ನ ರಷ್ಯಾ ಒಕ್ಕೂಟದ ಮೊದಲ ಉಪಪ್ರಧಾನಿ ಡೆನಿಸ್ ಮ್ಯಾಂತುರೋವ್ ಅವರನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನವದೆಹಲಿಯಲ್ಲಿ ಇಂದು ಭೇಟಿ ಮಾಡಿದ್ದಾರೆ. ಈ ವೇಳೆ ಉಭಯ ನಾಯಕರು ಭಾರತ ರಷ್ಯಾ ನಡುವಿನ ಸುದೀರ್ಘ ಆರ್ಥಿಕ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಹಾಗೂ ಸದೃಢಗೊಳಿಸುವ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಚೀನಾದ ಮೋಚಿಯಲ್ಲಿ ನಡೆದ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಜೂನಿಯರ್ ಪುರುಷರ ತಂಡ ಮಲೇಷಿಯಾ ತಂಡವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿ ಫೈನಲ್ನಲ್ಲಿ ಸ್ಥಾನ ಭದ್ರಪಡಿಸಿಕೊಂಡಿದೆ. ಭಾರತೀಯ ತಂಡದ ನಾಯಕ ಅನ್ಮೋಲ್ ಎಕ್ಕಾ 2 ಗೋಲು ಗಳಿಸಿದರೆ ಸುಖೇಂದರ್ 1 ಗೋಲು ಗಳಿಸಿದರು. 5 ಬಾರಿ ಚಾಂಪಿಯನ್ ಭಾರತ ತಂಡ ಚೀನಾ ತೈಪಿಯನ್ನು ಎ ಗುಂಪಿನ ಪಂದ್ಯದಲ್ಲಿ 15-0 ಅಂತರದ ಭರ್ಜರಿ ಗೆಲುವು ಸಾಧಿಸಿ ಸೆಮಿಫೈನಲ್ ಪ್ರವೇಶಿಸಿತ್ತು. ಇನ್ನು ಮಹಿಳಾ ವಿಭಾಗದಲ್ಲಿ ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತೀಯ ಜೂನಿಯರ್ ಮಹಿಳಾ ತಂಡ ದಕ್ಷಿಣ ಕೊರಿಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ನಾವೀನ್ಯತೆ ಹಾಗೂ ಪರಿಹಾರಗಳ ಕೇಂದ್ರವಾಗಿ ಬ್ರಿಕ್ಸ್ ಒಕ್ಕೂಟ ಪರಿವರ್ತನೆ, ಬ್ರಿಕ್ಸ್ ವ್ಯಾಪಾರ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಾಳೆಯಿಂದ ಭಾರತದ ಅಧ್ಯಕ್ಷತೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ಆಯೋಜನೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಮಾಲೋಚನೆ. ಕರಾವಳಿ ಅಭಿವೃದ್ಧಿ ಮತ್ತು ಕಡಲ ಆರ್ಥಿಕತೆಗೆ ಸಮಗ್ರ ದೃಷ್ಟಿಕೋನ ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಮತ್ತು ಜೂನಿಯರ್ ಪುರುಷರ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ, ಮಲೇಷ್ಯಾ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: ದೋಸ್ತೋ, ಬನ್ನೇ ರಹನೆ ಕೆ ಲಿಯೆ ಆಪ್ ಸಭಿ ಕಾ ತಹೆ ದಿಲ್ ಸೆ ಬಹುತ್ ಬಹುತ್ ಶುಕ್ರಿಯಾ. ಆಪ್ ಸುನ್ ರಹೇ ಹೈ ವೇಣು ಧ್ವನಿ 90.4 KLE ಕನಸು ಆರ್ಜೆ ಆಯುಷ್ ಕೆ ಸಾಥ್. ಔರ್ ಹಮ್ ಆಜ್ ಬಾತ್ ಕರ್ ರಹೇ ಹೈ ಏಕ್ ಬಹುತ್ ಹಿ ಟ್ರೆಂಡಿ ಟಾಪಿಕ್ ಔರ್ ಚಿಲಿ ಟಾಪಿಕ್, ಮತಲಬ್ ಜೋ ಹಾಟೆಸ್ಟ್ ಚಿಲಿ ಹೈ ಉಸಿ ಕಿ ತರಹ ಇನ್ಸ್ಟಾಗ್ರಾಮ್ ಟ್ರೆಂಡ್ಸ್ ಕೆ ಬಾರೆ ಮೇ. ದೋಸ್ತೋ, ಕಿಸಿ ಭಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಕಿ ತರಹ ಇನ್ಸ್ಟಾಗ್ರಾಮ್ ಟ್ರೆಂಡ್ಸ್ ಕಿ ಭಿ ಕುಚ್ ಲಿಮಿಟೇಷನ್ಸ್ ಯಾ ಡ್ರಾಬ್ಯಾಕ್ಸ್ ಹೈ. ಟ್ರೆಂಡ್ಸ್ ಬನಾನೆ ಮೇ ಹಮಾರಾ ಬಹುತ್ ಜ್ಯಾದಾ ಫೋಕಸ್ ಔರ್ ಅಟೆನ್ಷನ್ ಔರ್ ಅಡಿಕ್ಷನ್ ಕಹ ಸಕ್ತೆ ಹೈ ವೋ ಸಬ್ ಚಲಾ ಜಾತಾ ಹೈ, ಸಿರ್ಫ್ ಎಸ್ಥೆಟಿಕ್ ಚೀಜೋ ಮೇ ಯಾ ಕಂಪ್ಯಾರಿಜನ್ ಮೇ ಚಲೆ ಜಾತೆ ಹೈ, ಮತಲಬ್ ಅಪ್ನಾ ಟೈಮ್ ಹಮ್ ಇಸ್ಮೇ ಗವಾ ದೇತೆ ಹೈ, ಜಿಸ್ಸೆ ಹಮಾರಿ ಮೆಂಟಲ್ ಹೆಲ್ತ್ ಔರ್ ಸೆಲ್ಫ್ ಸ್ಟೀಮ್ ಪರ್ ಭಿ ಕಾಫಿ ಅಸರ್ ಪಡ್ತಾ ಹೈ. ದ ಪ್ರೆಷರ್ ಟು ಕ್ರಿಯೇಟ್ ಔರ್ ಕನ್ಫರ್ಮ್ ದ ಪಾಪ್ಯುಲರ್ ಟ್ರೆಂಡ್ ಮೇ ಓವರ್ ಶ್ಯಾಡೋ ದ ಇಂಡಿವಿಜುವಲ್ ಪರ್ಸನಾಲಿಟಿ, ಕ್ರಿಯೇಟಿವಿಟಿ ಅಂಡ್ ಅಥೆಂಟಿಕ್ ಎಕ್ಸ್ಪ್ರೆಷನ್ಸ್. ಇನ್ ಇಫೆಕ್ಟ್ಸ್ ಕೋ ಖತಮ್ ಕರ್ನೆ ಕೆ ಲಿಯೆ ಯೂಸರ್ಸ್ ಕೋ ಏಕ್ ಬ್ಯಾಲೆನ್ಸ್ ಕ್ರಿಯೇಟ್ ಕರ್ನೆ ಕಿ ಜರೂರತ್ ಹೈ. ಔರ್ ಆಜ್ ಭಿ ಔರ್ ಜೋ ಭಿ ಟ್ರೆಂಡ್ ಔರ್ ಕಂಟೆಂಟ್ ಯೂಸರ್ಸ್ ಡಾಲ್ ರಹೆ ಹೈ ಉಸ್ ಪೆ ಹಮೇ ಥೋಡಾ ಸಾ ಧ್ಯಾನ್ ದೇನಾ ಚಾಹಿಯೆ. ಔರ್ ಅಬ್ ಧ್ಯಾನ್ ದೇಂಗೆ ಥೋಡಾ ಸಾ ಹಮಾರೆ ಗಾನೋ ಪರ್ ಭಿ, ತೋ ಸುನ್ತೆ ರಹಿಯೆ ಹಮಾರೆ ಸಾಥ್ ವೇಣು ಧ್ವನಿ 90.4 KLE ಕನಸು ಆರ್ ಜೆ ಆಯುಷ್ ಕೆ ಸಾಥ್.

ಆಶೀರ್ವಾದ್ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲ್ಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30% ಭರ್ಜರಿ ರಿಯಾಯಿತಿ. ದಿನಾಂಕ 9-12 September 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲ್ಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448420968 ಹಾಗೂ 9035275501.

ಕೇಳಿ ಮರೆತಂತಹ, ಮರೆತರೂ ಮರೆಯಲಾಗದಂತಹ ಮಧುರ ಗೀತೆಗಳ ಪ್ರವಾಸ ನಿಮ್ಮ ವೇಣುಧ್ವನಿಯಲ್ಲಿ. ಇದು ಮೆಲ್ಲು ಸಿರೆ ಸವಿಗಾನ. ನೀವು ಕೇಳ್ತಾ ಇದ್ದೀರಾ ಕೆಯಲ್ಲಿ ವೇಣುಧ್ವನಿ 90.4 FM. ಕಳ್ಳ ಕುಳ್ಳ ಚಿತ್ರದ ಗೀತೆ ಇದು. ವಾಣಿ ಜೈರಾಮ್ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಸುತ್ತಮುತ್ತ ಯಾರೂ ಇಲ್ಲ, ಇಲ್ಲಿ ನಾನು ನೀನೇ.

ರೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ 1969 ಕಪ್ಪು ಬಿಳುಪು ಚಿತ್ರದ ಹಾಡು ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು.

ನಿಮ್ಮೆಲ್ಲುಸಿರೇ ಸವಿಗಾನ. ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಕಾರ್ಯಕ್ರಮದ ಮುಂದಿನ ಗೀತೆ ಜಿ ಉದಯಶಂಕರ್ ರಚಿಸಿರುವಂತಹ, ಜಿ ಕೆ ವೆಂಕಟೇಶ್ ಅವರ ನಿರ್ದೇಶನದ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ 100 ಕಣ್ಣು ಸಾಲದು ನಿನ್ನ ನೋಡಲು

ಈ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಮಯೂರ ಚಿತ್ರದ ಗೀತೆ ಇದು. ಡಾಕ್ಟರ್ ರಾಜ್ಕುಮಾರ್ ಮಂಜುಳಾ ಅಭಿನಯಿಸಿದಂತಹ ಹಗಲು ಇರುಳು ನನಗೊಂದು ತೋರದಿಂದು

ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಬಂಗಾರದ ಹೂವು ಚಿತ್ರದ ಗೀತೆ ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ.

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು. ಮೆಲ್ಲು ಸಿರೆ ಸವಿಗಾನ ಪರೋಪಕಾರಿ ಚಿತ್ರದ ಗೀತೆಯನ್ನ ಈಗ ಕೇಳಿ. ಐಸ್ ಕ್ರೀಂ ಬೇಕೇ ಐಸ್ ಕ್ರೀಂ.

ಐಸ್ ಹಚ್ಚಿ ಹಾಕಿಯ ಜಮಾನರ ಮಜ್ಜಿಗೆ ಎಲ್ಲ ಹಚ್ಚುವುದು ಈ ಐಸ್. ಮೂರನೇ ಮಡದಿ ಮೆಚ್ಚಬೇಕ ತಗೋ ಐಸ್. ಮೆತ್ತಗಿದನು ಉಪಯೋಗಿಸು, ಸಿಡುಕು ಗಂಡನ ನಗಿಸಿ ಒಡವೆಯ ಗಿಟ್ಟಿಸಬೇಕೇ. ಹ್ಞೂ ತಗೋ ಐಸ್.

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು. ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1972 ತೆರೆ ಕಂಡಂತಹ ಹೃದಯ ಸಂಗಮ ಚಿತ್ರದ ಗೀತೆ ಇದು. ನಡೆ ನಡೆ ನಡೆ ನಡೆ ಮನವೇ ನವ ಜೀವನದ ಕಡೆಗೆ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.